107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: रेडियो सारंग 107.8 FM
1: रेडियो सारंग 107.8 FM
0: नाडु कंडा ख्यात शिक्षण तज्ञ करुणाळु बाबिळक्के ख्यातिय डॉक्टर गुरुराज करजगि
2: असहकार आंदोलन शुरु माडिदरु. ಸ್ವದೇಶಿ ಚಳವಳಿಗಳ ಕಲ್ಪನೆ ಶುರು ಆಯಿತು. ಪರದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು, ಸುಟ್ಟು ಹಾಕಬೇಕು ಅಂತ ಹೇಳಿ ಚಳವಳಿ ಶುರು ಆಯಿತು. 1920 ಹೊತ್ತಿಗೆ ಗಾಂಧೀಜಿ ನಮ್ಮ ರಾಜಕೀಯದ ಮಧ್ಯ ಬಿಂದು ಬಂದಿದ್ರು, ಪ್ರಮುಖ ನಾಯಕ ಆಗಿದ್ರು, ಅಗ್ರಮಾನ್ಯ ನಾಯಕ ಆಗಿಬಿಟ್ಟು. ಇದೆಲ್ಲ ಅಸಹಕಾರ ಆಂದೋಲನ, ಸ್ವದೇಶಿ ಚಳವಳಿ ಆದಮೇಲೆ ಗಾಂಧೀಜಿ 1920 ಹೊತ್ತಿಗೆ ಈ ವಾಸ್ ಅನ್ಕ್ವಶನ್ ಲೀಡರ್ ಆಫ್ ಇಂಡಿಯಾ. ಯಾಕೆ ಜನಕ್ಕೆ ಇಷ್ಟ ಆಯಿತು ಅಂದ್ರೆ ಅವರ ಸರಳತೆ, ಅವರ ಸೌಜನ್ಯತೆ, ನೇರ ನುಡಿ, ಸತ್ಯದ ನುಡಿ, ಅಪರಿಗ್ರಹ ಬಹಳ ಮುಖ್ಯ. ಇದು ಬಹಳ ಮುಖ್ಯ. ನಮ್ಮ ನಾಯಕರೇ ಸಂಗ್ರಹ ಮಾಡ್ತಾ ಇದ್ರೆ ನಾಯಕರ ಬಗ್ಗೆ ನಂಬಿಕೆ ಬರೋಲ್ಲ. ಆದ್ರೆ ಗಾಂಧೀಜಿಗೆ ಪರಿಗ್ರಹ ಪ್ರಶ್ನೆನೇ ಇರಲಿಲ್ಲ, ಅಲ್ಲ ಏನು ಇಟ್ಕೋತಾ ಇರಲಿಲ್ಲ ಅವ್ರು. ಅವ್ರ ಕಡೆ ಅವ್ರು ಬದುಕುವಂತ ಜೀವನ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು. ಆದ್ರೆ ಜನಕ್ಕೆ ಮುಟ್ಟೋದು ಅವ್ರಂತದ್ದು ಏನು ಮಾಡೋದಿಲ್ಲ, ದುಡ್ಡು ಅವ್ರಿಗೆ ಬೇಕಾಗಿಲ್ಲ, ನೇರ ನೋಡಿ ಸತ್ಯ ಹೇಳುವಂತಹದ್ದು. ಮತ್ತೆ ಇದಕ್ಕೆಂತ ಹೆಚ್ಚಾಗಿ ಅಂದ್ರೆ ತಾವೇ ಆಯ್ಕೆ ಮಾಡಿಕೊಂಡಂತ ಬಡತನ, ಇದು ಬಹಳ ಇಂಪಾರ್ಟೆಂಟ್. ಇದು ಸೆಲ್ಫ್ ಚೋಸನ್ ಪಾವರ್ಟಿ ಅಂತ ಹೇಳ್ತೇವೆ. ಪಾವರ್ಟಿ ತಾನಾಗಿ ಇದ್ರೆ ಏನ್ ಮಾಡೋಕ್ಕಾಗಲ್ಲ, ಆದ್ರೆ ನಾನು ಆರಿಸ್ಕೊಂಡಿದ್ದು ತಾನಾಗಿ ಮನಸ್ಸಿಟ್ಟು ಬಡವ ಆಗಬೇಕು ಅಂತಿದ್ದು, ಬಡವತನ ಇರಬೇಕು ಅಂತ. ಈಗ ಕ್ರಿಶ್ಚಾನಿಟಿಯಲ್ಲಿ ಈ ನನ್ಸ್ ಅಂಡ್ ಬ್ರದರ್ಸ್ ಇರ್ತಾರಲ್ಲ, ಅವ್ರು ಹೇಳ್ತದೆ ದೇ ಟೇಕ್ ದಿ ಓತ್ ಆಫ್ ಪಾವರ್ಟಿ ಅಂತ. ಬಡತನದ ಒಂದು ಓತ್ ತಗೋಬೇಕು, ಅವ್ರು ಪ್ರಮಾಣ ಮಾಡ್ಬೇಕು, ನಾನು ಶ್ರೀಮಂತಿಕೆ ಬಯಸೋದಿಲ್ಲ, ಇಷ್ಟಲ್ಲೇ ಬದುಕ್ತೇನೆ ಅಂತ. ಇಲ್ಲಿ ಗಾಂಧಿ ಆ ಥರದ ಓತ್ ಆಫ್ ಪಾವರ್ಟಿ ತಗೊಂಡಂಗೆ ಇತ್ತಿದ್ರು. ಅವ್ರು ನೋಡೋದೇ ಒಂದು ಸಂಭ್ರಮ ಆಗಿಬಿಡ್ತು, ಜನಕ್ಕೆಲ್ಲ ನೋಡೋಕೆ ಬರೋಕೆ ಶುರು ಮಾಡಿದ್ರು. ಸ್ವದೇಶಿ ಚಳವಳಿಯಲ್ಲಿ ಖಾದಿ ಪ್ರೇರಣೆ, ಇದೊಂದು ನನಗೆ ಬಹಳ ಅದ್ಭುತ ಅನಿಸೋದು. ಗಾಂಧಿ ಯಾಕೆ ನನಗೆ ಒಂದು ಮಟ್ಟ ಎತ್ತರಕ್ಕೆ ಹೋಗ್ಬಿಡ್ತಾರೆ ಈ ಲೆವೆಲ್ ಎಲ್ಲ 1920 ಅಂತಂತೂ ನೋಡಿ. ಖಾದಿ ಅನ್ನ ಚರ್ಕ ಇದೆಯಲ್ಲ, ಚರ್ಕನ ಒಂದು ಅಸ್ತ್ರ ಮಾಡಿಕೊಂಡ್ರು, ಯಾರಿಗಾದ್ರೂ ಅರ್ಥ ಆಗುವಂತ ಸಿಂಬಲ್ಸ್ ನೋಡಿ. ಒಬ್ಬ ನಾಯಕ ಆದವನು ಯಾವ ಸಂಕೇತಗಳನ್ನ ಆರಿಸ್ಕೋಬೇಕು ಅಂತ, ಸಂಕೇತ ಜನರನ್ನು ಮುಟ್ಟುವಂಗಿರ್ಬೇಕು. ಅರ್ಥವಾಗದೇ ಇರೋ ಸಂಕೇತ ತಗೊಂಡ್ಬಿಟ್ರೆ ಯಾರಿಗೂ ಅರ್ಥ ಆಗೋಲ್ಲ. ಚರ್ಕ ಎಲ್ರಿಗೂ ಅರ್ಥ ಆಗುವಂತದ್ದು, ನೂಲ್ಬೇಕು ನೀವು, ನೂತ್ರ ಬಟ್ಟೆ ಮಾಡ್ಕೋಬೇಕು, ನೀವೇ ನಲ್ಕೋಬೇಕು ಅಂತ ಹೇಳಿ ಹೇಳೋರು.

0: You're listening to Radio Sarang, 107.8 FM.
1: ಖಾದಿ ಹಾಕೋಬೇಕು ಅಂತ ಎಲ್ಲಿ ಹೋದನ್ ಹೇಳೋದು? ನನ್ ನೆನಪಿದೆ, ನಮ್ಮ ಅಜ್ಜಿ ಹೇಳೋರು ಬಾಗಲಕೋಟ ಅಂತ ಊರಲ್ಲಿ ಕಾಂಪಿಟೇಷನ್ ಆಗೋದು, ನೂಲು ಅಂತ ಕಾಂಪಿಟೇಷನ್, ಊರಲ್ಲಿ ಕಾಂಪಿಟೇಷನ್. ಅವಾಗ ನಮ್ಮ ಮನೇಲಿ ಇತ್ತು, ನನ್ ನೆನಪಿದೆ, ನಮ್ಮ ಅಜ್ಜ ನೂಲ್ತಾ ಇದ್ದು ಚರ್ಕ ನಮ್ಮಲ್ಲಿ. ಅದು ಮುಂದೆ ಸ್ವಲ್ಪ ಇಂಪ್ರೂವ್ ಆಗಿ ಅಂಬರ್ ಚರ್ಕ ಅಂತ ಬಂತು ಒಂದ್ ನಿಂದಾಗ ನಂತರ, ಅದೆಲ್ಲ ನೋಡಿದೀವಿ ನಾವು. ನಮ್ಮನೆ ಚರ್ಕ ಎಷ್ಟೊತ್ತ ನಾ ನೂಲ್ ಮಾಡ್ತಿದ್ವಿ ನಾವೆಲ್ಲಾನು. ನಮ್ಮ ಅಜ್ಜ ಹಂಜಿ ತಂದ್ಕೊಡೋದು, ಹಂಜಿ ಅಂತ ಬರ್ತಿತ್ತು, ಹತ್ತಿನ ಮಾಡಿ ಕಡ್ಡಿ ಹಾಕಿ ಹಿಂಗೆ ಎಳೆದ್ರೆ ಒಂದು ಕಡ್ಡಿ ಬರೋದು, ಅದನ್ನ ಹಾಕಿ ನೂಲ್ ತೆಗಿಬೇಕು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಮ್ಮ ಅಜ್ಜಿ ಫ್ರೀ ಇದ್ದಾಗ ಕುತ್ಕೊಂಡು ಮಾಡ್ತಿದ್ದಕ್ಕೆ ಆ ದಾರ ತೆಗೆಯೋದು, ದಾರ ಮಾಡಿ ಲಡಿ ಅಂತ ಮಾಡ್ತಾರೆ, ಅದನ್ನ ಲಡಿ ಕಟ್ಟಿ ಅಲ್ಲಿ ಕೊಟ್ಟರೆ ಖಾದಿ ಗ್ರಾಮೋದ್ಯೋಗದಲ್ಲಿ ಇಷ್ಟು ದುಡ್ಡು ಕೊಡ್ತಾರೆ ಅಂತ ದಿನ ಹೋಗಿ ಕೊಟ್ಟು ಬರೋದು ತಗೊಂಡ್ಬರೋದು. ಇದೊಂಥರ ಚಟುವಟಿಕೆ ಆಗಿಬಿಟ್ಟಿತ್ತು ಎಲ್ಲರದೂ, ಹೆಮ್ಮೆ ಅದು. ನೂ ತೆಗಿತೇನೆ ನಾನು ಅಂಥೇಳಿ ನಮ್ಮ ಮನೆ ಹತ್ರ ಒಬ್ಬರು ನೇಗೆ ಇಟ್ಕೊಂಡು ಬಟ್ಟೆ ಕೂಡ ಮಾಡ್ತಿದ್ರು ಅವರು. ಇದೆಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿ ಆಗುವಂಥದ್ದು ಕೆಲಸ ಗಾಂಧೀಜಿ ಮಾಡಿದರು. ಆದರೆ ಅವರಿಗೆ ಈ ತೋರಿಕೆಗೆ ಖಾದಿ ಬೇಕಾಗಿರಲಿಲ್ಲ. ಕೆಲವರ ಮುಂದೆ ಅವರಿದ್ದಾಗ ಮಾತ್ರ ಚೆನ್ನಾಗಿ ಖಾದಿ ಹಾಕೊಂಡ್ಬರೋದು, ಅವರಿಲ್ದಾಗ ಏನು ಪರವಾಗಿಲ್ಲ ಅಂತ. ಅವರಿಗೆ ನಾಟಕ ಮಾಡೋದು ಇಷ್ಟ ಆಗ್ತಿರಲಿಲ್ಲ, ಖಾದಿ ಹಾಕೊಳ್ಳೋ ನಾಟಕ ಇಷ್ಟ ಇಲ್ಲ. ಒಂದು ಸಣ್ಣ ಘಟನೆ ಬಹಳ ಚೆನ್ನಾಗಿರೋದಿದೆ. ನಾನು ಯಾಕೆ ಸಣ್ಣ ಘಟನೆಗಳನ್ನ ಆರಿಸ್ಕೋತೀನಿ ಅಂತಂದರೆ, ಸಣ್ಣ ಸಣ್ಣ ಘಟನೆಗಳು ಜೀವಕ್ಕೆ ಒಂದು ಕಿಂಡಿ ಇದ್ದ ಹಾಗೆ. ಅವರ ಸ್ವಭಾವ ಮೂಲ ಚೈತನ್ಯ ಗೊತ್ತಾಗೋದೇ ಸಣ್ಣ ಸಣ್ಣ ಘಟನೆಗಳಲ್ಲಿ. ಒಂದು ಸಣ್ಣ ಘಟನೆ ಆದದ್ದು ಇಂದೋರಲ್ಲಾದಂಥ ಘಟನೆ ಹೇಳ್ತಾರೆ. ಗಾಂಧೀಜಿ ಒಂದು ಹುಡುಗಿಯರ ಶಾಲೆಗೆ ಹೋಗಿದ್ದರಂತೆ ಇಂದೋರಲ್ಲಿ, ಗರ್ಲ್ಸ್ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿದ್ರಂತೆ. ಆ ಶಾಲೆ ಹೆಡ್ ಮಾಸ್ಟರ್, ಹೆಡ್ ಮಿಸ್ಟ್ರೆಸ್ಸು, ಮ್ಯಾನೇಜ್ಮೆಂಟಿಗೆ ಖುಷಿನೇ ಖುಷಿ, ಗಾಂಧೀಜಿ ನಮ್ಮ ಶಾಲೆಗೆ ಬರ್ತಾರೆ ಅಂಥೇಳಿ ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ಒಂದು ಬ್ರೈನ್ ವೇವ್ ಬಂತು, ಐಡಿಯಾ ಬಂತು ಅವರಿಗೆ, ಮ್ಯಾನೇಜ್ಮೆಂಟ್ದವರಿಗೆ, ಪ್ರಿನ್ಸಿಪಾಲ್ಗೆ, ಏನಂದರೆ ಗಾಂಧೀಜಿ ಬರೋ ದಿವಸ ಎಲ್ಲ ಹುಡುಗಿಯರು ಅಲ್ಲಿ ಏನಂದ್ರೆ, ಕ್ಲಾಸು 4ನೇ ಕ್ಲಾಸ್ವರೆಗೂ ಹುಡುಗರು, ಹುಡುಗರು ಹುಡುಗಿಯರೆಲ್ಲ ಇರೋದು, 4ನೇ ಕ್ಲಾಸ್ ಮೇಲೆ ಎಲ್ಲ ಹುಡುಗಿಯರ ಶಾಲೆ ಅದು. ಹುಡುಗರೆಲ್ಲ ಅದು ಖಾದಿ ನಿಕ್ಕರು, ಖಾದಿ ಶರ್ಟ್ ಹಾಕೊಂಡ್ಬರ್ಬೇಕು, ಹುಡುಗಿಯರೆಲ್ಲ ಸಣ್ಣ ಮಕ್ಕಳು ಲಂಗ ದಾವಣಿ ಹಾಕೋಬೇಕು, ಮುಂದೆ ದೊಡ್ಡವರೆಲ್ಲ ಹುಡುಗಿಯರೆಲ್ಲ ಸೀರೆ ಉಟ್ಕೊಂಡ್ಬರ್ಬೇಕು, ಖಾದಿ ಎಲ್ಲಾನು ಹೋತು, ಎಲ್ಲ ಖಾದಿ ಆಗಬೇಕು. ಎಲ್ಲಿವರೆಗೂ ಅಂದರೆ ಶಾಲೆಯಲ್ಲಿ ಕರ್ಟನ್ ಕೂಡ ಖಾದಿ ಆಗಬೇಕು. ಪ್ರಿನ್ಸಿಪಾಲು, ಹೆಡ್ ಮಿಸ್ಟ್ರೆಸ್ ಎಲ್ಲ ಖಾದಿ ಸೀರೆ ಉಟ್ಕೊಂಡ್ಬರ್ಬೇಕು ತೀರ್ಮಾನ ಮಾಡಿ ಹುಡುಗ ತಿಳಿಸಿದ್ರಂತೆ, ಇಂಥ ದಿವಸ ಗಾಂಧಿ ಬರ್ತಾರೆ, ಎಲ್ಲರೂ ಖಾದಿ ಹಾಕೊಂಡ್ಬರ್ಬೇಕು ಅಂತ. ಮನೇಲಿ ಇರಲ್ಲಲ್ಲ, ದುಡ್ಡು ಕೊಟ್ಟು ಕೊಂಡ್ಕೋಬೇಕಲ್ಲ ಖಾದಿ, ರೆಡಿಯಾಗಿ ಬಂದರು.

0: रेडियो सारंग 107.8 FM।
1: ಅಲ್ಲೊಂದು ಘಟನೆ ಆದದ್ದಂದ್ರೆ ಒಬ್ಬ ಹುಡುಗಿ ಹರಿಣಿ ಅನ್ನುವಂತ ಹುಡುಗಿ, ಆಕೆ ಅನೌನ್ಸ್ ಮಾಡಿದ್ರಲ್ಲ ಹಾಕೊಂಡ್ ಬರ್ಬೇಕು, ಹಾದಿ ಉಟ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರಲ್ಲ, ಅವತ್ತಿಲ್ಲ ಆಕೆ ಶಾಲೆಗೆ ಬಂದಿಲ್ಲ. ಆಕೆಗೆ ಸುದ್ದಿ ಮುಟ್ಟಿಲ್ಲ ಖಾದಿ ಹಾಕೊಂಡ್ ಬರ್ಬೇಕು ಅನ್ನೋದನ್ನ. ಆಕೆ ಅವತ್ತಿನ ದಿವಸ ಬಂದಿದ್ದಾಳೆ, ಗೊತ್ತಿಲ್ಲ ಖಾದಿ ಹಾಕೋಬೇಕು ಅಂತ. ತನ್ನ ಮಿಲ್ ಡ್ರೆಸ್ ಹಾಕೊಂಡ್ ಬಂದಾಳೆ, ಸಾಮಾನ್ಯ ಮಿಲ್ಲಲ್ಲಿ ಹಾಕೋತಾರಲ್ಲ ಡ್ರೆಸ್ಸು, ಆ ಮಿಲ್ಲಿನ ಡ್ರೆಸ್ಸೇ ಹಾಕೊಂಡು ಹೋದ್ಲಂತೆ. ಶಾಲೆಗೆ ಹೋದ ಮೇಲೆ ಬಾಕಿ ಹುಡುಗಿಯರನ್ನು ನೋಡ್ತಾಳೆ, ಟೀಚರ್ಸು ಪ್ರಿನ್ಸಿಪಾಲ್ ಎಲ್ಲರೂ ಖಾದಿಯಲ್ಲಿ ಬಂದಿದ್ದಾರೆ. ಸಡನ್ ಆಗಿ ಸ್ಕೂಲ್ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ, ಎಲ್ಲ ಖಾದಿ ಆಗಿದೆ. ಆಕೆ ಗಾಬರಿ ಆಯ್ತು, ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ, ಹುಡುಗಿಯರನ್ನು ಕೇಳಿದ್ದು ಅವ್ರು ಹೇಳಿದಂತೆ ಮೊನ್ನೆ ಹೇಳಿದ್ರು ಎಲ್ಲರೂ ಖಾದಿ ಹಾಕೊಂಡ್ಬರ್ಬೇಕು ಅಂತ, ನಾವೆಲ್ಲ ಬಂದಿದ್ದೀವಿ ಅಂತ. ಆಗಿನ ಕಾಲದಲ್ಲಿ ಈಗ ನಂಗೆ ಮೊಬೈಲ್ ಇಲ್ಲ, ಈಗಿನ ಹುಡುಗರು ಭಾಳ ಕ್ವಿಕ್ ಆಗಿ ಮೆಸೇಜ್ ಪಾಸ್ ಮಾಡ್ತಾರೆ ಮತ್ತೊಬ್ಬರಿಗೆ, ಆಗ ಹಂಗೆ ಇರಲಿಲ್ಲ. ಅದರಿಂದ ಏನು ಮಾಡಿದ್ರು, ಆ ಹುಡುಗಿ ಗೊತ್ತಾಗಿಲ್ಲ ಏನು ಮಾಡಲಿ, ಮನೆಗೆ ಹೋಗ್ಬಿಡ್ಲ, ಹೋಗಿ ಹಾಕೊಂಡ್ಬರ್ಲ, ಚೇಂಜ್ ಮಾಡಲ, ಹಾಕೊಂಡದ್ದು ಮನೇಲಿ ಇದ್ದೇ ಇಲ್ಲ, ಇನ್ನೊಂದು ಎಲ್ಲಿಲ್ಲ. ಆ ಹುಡುಗಿ ದುರ್ದೈವ ಅಂದರೆ ಹುಡುಗಿಗೆ ಮಲ್ತಾಯಿ, ಆಕೆ ಅಂದ್ಬಿಟ್ಟು ಮನೆಗೆ ಹೋದಾಗ ಮಲ್ತಾಯಿ ಬೈದ್ಬಿಟ್ರೆ ಏನು, ಸಡನ್ ಆಗಿ ಬಂದು ಖಾದಿ ಸೀರೆ ಕೊಡು, ಎಲ್ಲಿದ್ದು ಕೊಡೋದು, ಯಾರು ಹೇಳಿದ್ದು ನಿನಗೆ, ಗಾಂಧಿ ತಾನೇ ಹೇಳಿದ್ದು, ಗಾಂಧಿ ಕೇಳಿ ಹೋಗು, ಇನ್ನೊಂದು ಸೀರೆ ಕೊಡಿಸು ಅಂತ ಹೇಳು, ಉಟ್ಕೊಂಬರ್ತೀನಿ ಅಂತ ಹೇಳು ಅಂತ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಅನಿಸಿತ್ತು ಆಕೆ. ಅದಕ್ಕೆ ಮನೆಗೆ ಹೋಗೋದು ಕಷ್ಟ, ಮತ್ತು ಮನೆಗೆ ಹೋಗ್ಬಿಟ್ರೆ ಅಷ್ಟರಲ್ಲಿ ಗಾಂಧಿ ಬಂದ್ಬಿಟ್ರೆ ಅವಕಾಶ ತಪ್ಪಬಿಡುತ್ತಲ್ಲ ನೋಡೋದು, ಏನಾದರೂ ಆಗಲಿ ಗಾಂಧಿ ನೋಡೋ ಅವಕಾಶ ತಪ್ಪಿಸ್ಕೋಬಾರ್ದು ಅಂತ ಹುಡುಗಿ ಅದೇ ಮಿಲ್ ಸೀರೆ ಉಟ್ಕೊಂಡು ಶಾಲೆಯಲ್ಲಿ ಉಳ್ಕೊಂಡ್ರು. ಕರೆಕ್ಟಾಗಿ ಹೇಳಿದ ಟೈಮಿಗೆ ಗಾಂಧಿ ಬಂದರು, ಬಂದರೂ ಪ್ರಾರ್ಥನೆ ಆಯಿತು, ಪ್ರಿನ್ಸಿಪಾಲ್ ಎಲ್ಲ ಮಾತಾಡಿದರು, ಗಾಂಧಿ ಸಂತೋಷ ಆಯಿತು ಎಲ್ಲ ಕಡೆ ಖಾದಿ ನೋಡಿ. ಹೊರಡಬೇಕಾದ್ರೆ ಹಿಂಗೆ ನೋಡ್ತಾ ಹೋಗ್ತಾ ಇದ್ರು ಹುಡುಗರನ್ನ, ಈ ಹುಡುಗಿ ದುರ್ದೈವ ಹರಿಣಿದು. ಆಕೆ ಮುಂದೆ ಬಂದರು ಗಾಂಧೀಜಿ, ಆಕೆ ನೋಡಿ ನಿಂತ್ಕೊಂಡ್ರಂತೆ. ಆ ಹುಡುಗಿ ಎದೆ ಅಡವಾಡವಾಗ್ಬಿಡ್ತು, ನಾನೇ ಸಿಕ್ಕ ಹಾಕೊಂಡ್ಬಿಟ್ಟೆ ಇಷ್ಟು ಜನರೊಳಗೆ, ಇಲ್ಲೇ ಬಂದ್ಬಿಟ್ರು ಗಾಂಧೀಜಿ, ನನಗೆ ಕೇಳ್ತಾರೆ ಅಸಹ್ಯ, ಎಲ್ಲರೂ ಹಾಕೊಂಬಂದೆ, ನಾನು ಹಾಕೊಂಬಂದಿಲ್ಲ ಅಂತ. ಅವ್ರು ಆಕೆ ನೋಡ್ಬಿಟ್ಟು ಆಕೆ ಮಾತಾಡಿಸ್ತಿಲ್ಲಂತೆ, ಪಕ್ಕದಲ್ಲಿದ್ದವ್ರು ಕೇಳಿದ್ರಂತೆ, ದಿನ ಉಟ್ಕೊಂಡ್ಬರ್ತೀಯ ಖಾದಿ ಅಂತ ಪಕ್ಕದ ಹುಡುಗಿ ಕೇಳಿದ್ರಂತೆ. ಆ ಹುಡುಗಿಗೆ ಹೇಳಬೇಕು ಗೊತ್ತಾಗಲಿಲ್ಲ. ಈಗ ಯಾವಾಗಲೂ ಹಾಗೆ ರೂಲ್ ಪಾಲಿಸೋರು ಸಿಕ್ಕಾಕೊಂಡ್ಬಿಡ್ತಾರೆ, ದಿವಸ ಹಾಕೊಂಡ್ಬರ್ತೀಯ ಅಂತ ಕೇಳಿದ್ರಂತೆ. ಆ ಹುಡುಗಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ, ಅಡ್ಮಿನಿಸ್ಟ್ರೇಷನ್ ನೋಡಿ, ಅಡ್ಮಿನಿಸ್ಟ್ರೇಷನ್ ಗೋಣ್ ಹಾಕಿದ್ರು ಹೌದು ಅಂತ ಹೇಳು ಅಂತ. ಆದರೆ ಹುಡುಗಿ ಹೇಳಲಿಲ್ಲ, ಇಲ್ಲ ಇವತ್ತೇ ಹಾಕೊಂಬಂದಿದ್ದೀನಿ ಅಂದ್ಲಂತೆ. ಅಡ್ಮಿಷನ್ ಮುಖ ಕೆಟ್ಟೋಯ್ತು. ಆಮೇಲೆ ಯಾಕೆ ಇವತ್ತು ಹಾಕೊಂಬಂದು, ದಿನ ಯಾಕೆ ಹಾಕೊಂಬರಲ್ಲ ಅಂತ, ಗೊತ್ತಿಲ್ಲ ಇವತ್ತು ಹಾಕೊಂಬರ್ಬೇಕು ಅಂತ ಅಡ್ಮಿನಿಸ್ಟ್ರೇಷನ್ ಹೇಳಿದ್ರು, ಅದಕ್ಕೆ ಹಾಕೊಂಬಂದಿದ್ದೀವಿ ಅಂತ. ಇವತ್ತು ಒಂದೇ ದಿವಸನ, ಇವತ್ತು ಒಂದೇ ದಿವಸ ಅಂತ ಗಾಂಧೀಜಿ ಸ್ವಲ್ಪ ಕೋಪ ಬಂದಂಗೆ ಮಾಡಿದ್ರಂತೆ. ನೋಡಿ, ಈ ಖಾದಿ ಹಾಕೊಳ್ಳೋದು ಆ್ಯಕ್ಟಿಂಗ್ ಆಗೋದು ಬೇಡ, ತೋರಿಸೋದಕ್ಕೆ ಹಾಕಬೇಡಿ ಖಾದಿ, ನಿಜವಾಗ್ಲೂ ಇಷ್ಟ ಇದೆಯಾ, ಯಾಕೆ ಹಾಕೋಬೇಕು ಖಾದಿ ಹೇಳು ಅಂತ ಮತ್ತೊಬ್ಬ ಹುಡುಗಿನ ಕೇಳಿದ್ರಂತೆ, ಖಾದಿ ಯಾಕೆ ಹಾಕೋಬೇಕು ಅಂತ. ಆಕೆ ಹೇಳಿದಂತೆ, ಬಟ್ಟೆ ಹಗುರಾಗಿದೆ ಅಂದಂತೆ. ಹೌದು, ಇನ್ನೇನು ಕಾರಣ, ಒಗೆದ್ರೆ ಶುದ್ಧ ಆಗತ್ತೆ. ಹೌದು, ಮತ್ತೇನಾಗ್ತದೆ, ಮತ್ತಿದು ಜಾಸ್ತಿ ಬೆಲೆ ಇಲ್ಲ ಅನ್ಸುತ್ತೆ, ಕಮ್ಮಿ ಬೆಲೆ ಅನಿಸುತ್ತೆ. ಹೌದು, ಮತ್ತಿನ್ನೇನು ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಾಗಲಿಲ್ಲ, ಇದು ಯಾವುದೂ ಕಾರಣ ಅಲ್ಲ ಮಗು, ಮುಖ್ಯ ಖಾದಿ ಯಾಕೆ ಹಾಕೋಬೇಕು ಅಂತ. ನೋಡಿ ಎಷ್ಟು ಪೇಷನ್ಸ್ ಇದೆ ಆ ಮಗು ಹೇಳೋಷ್ಟು, ಯಾಕೆ ಹಾಕೋಬೇಕು ಗೊತ್ತಾ, ಈ ಖಾದಿ ಹೆಂಗೆ ಬರುತ್ತೆ ಗೊತ್ತಾ ನಿನಗೆ, ಯಾರೋ ನೂಲ್ತಾರೆ, ಹೊಟ್ಟೆಗಿಲ್ಲ ಪಾಪ ಅವ್ರಿಗೆ, ಆ ನೂತವ್ರ ದುಡ್ಡು ಹೋಗ್ತದೆ, ಆ ದುಡ್ಡಿಂದ ಬರುತ್ತೆ, ದುಡ್ಡು ಬರೋದಿ ಬೇರೆ ದೇಶಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅದು, ಆದರೆ ನಮ್ಮ ಜನಕ್ಕೆ ಮುಟ್ತದೆ, ಹೀಗಾಗಿ ನಮ್ಮ ಜನಕ್ಕೆ ಹೊಟ್ಟೆ ತುಂಬಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಖಾದಿ ಇದೆ, ದಿನ ಹಾಕೊಂಬರ್ತೀರಾ ಅಂತ ಕೇಳಿದ್ರು. ದಿನ ಹಾಕೊಂಬರ್ತೀವಿ ಅಂತ. ಈ ಹರಿಣಿಗೆ ಪಾಪ ಏನು ಹೇಳಿ ಕೂತಿದ್ದಾಳ, ಹಾಗೆ ನಿಂತಿದ್ದಾಳೆ ಆಕೆ. ಅವ್ರು ಬಂದು ಹೇಳಿದ್ರಂತೆ, ನಿನ್ನ ಹೆಸರೇನು ಅಂತ ಕೇಳಿದ್ರು, ಹರಿಣಿ ಅಂತ ಹೇಳಿದ್ರು. ಆಕೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ, ನೀನು ಯಾಕೆ ಹಾಕೊಂಬರ್ಲಿಲ್ಲ ಗೊತ್ತಿಲ್ಲಮ್ಮ, ಏನೋ ಕಾರಣ ಇರಬೇಕು, ಇದು ನೀನು ಹಾಕ್ಕೊಂಡೇ ಬಂದಿರೋಳು, ಅಥವಾ ನಿನಗೆ ಹಾಕ್ಕೊಳ್ಳೋಕ್ಕೆ ಆಗ್ಲಿಕ್ಕಿಲ್ಲ, ಅಥವಾ ಮರ್ತಿರ್ಬೇಕು. ಏನೇ ಇರಲಿ ಮಗು, ನಾನು ಮೆಚ್ಚಿಕೋತೀನಿ, ನಾನು ಪ್ರಾಮಾಣಿಕವಾಗಿದ್ದೀಯ ನೀನು, ಕೆಲವ್ರು ಏನು ಮಾಡ್ಬೋದಾಗಿತ್ತು, ಹಾಕೊಂಬಂದಿಲ್ಲಲ್ಲ, ನೀ ಆ ಪ್ರೇಯರ್ ಮೀಟಿಂಗಲ್ಲಿ ಇರಬೇಡ, ಹಿಂದೆ ಕೂತ್ಕೊಳ್ಳಿ, ಹೋಗಿ ಬೇರೆ ಕಡೆ ಕೂತ್ಕೊಂಡ್ಬಿಡು ಅಂತ ಕಳಿಸ್, ಬೇರೆ ರೂಮಲ್ಲಿ ಕೂಡಿಸ್ಬೋದಾಗಿತ್ತು, ಆದರೆ ಮಾಡಲಿಲ್ಲ, ನಿಂತಿದ್ಯಾ ನೀನು. ಆದರೆ ಮಗು ಇನ್ನೊಂದು ಹೇಳ್ತೀನಿ, ಅಪ್ರಾಮಾಣಿಕತನೆ ಬೇಡ, ನೀನು ಹಾಕ್ಕೊಂಡ್ರೆ ನನಗೇನು ದುಃಖ ಇಲ್ಲ, ಆದರೆ ನಾಟಕ ಮಾತ್ರ ಮಾಡಬೇಡ, ಒಂದು ದಿವಸ ಖಾದಿ ಹಾಕೊಂಡು ನಾಟಕ ಮಾಡಬೇಡ ಅಂತ ಹೇಳಿದ್ರಂತೆ. ಪ್ರಿಟೆನ್ಷನ್ ಈಸ್ ವರ್ಸರ್ ದ್ಯಾನ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಫಾಲೋ ಮಾಡೋದಕ್ಕಿಂತ ಈ ನಾಟಕ ಮಾಡೋದಿದೆಯಲ್ಲ ಭಾಳ ಕೆಟ್ಟದಿದು, ನಾಟಕ ಮಾಡಬೇಡ ಅಂತ ಗಾಂಧೀಜಿ ಹೇಳಿದ್ರಂತೆ.

ಆನಂತರ ಮುಂದೆ ಸ್ವದೇಶಿ ಚಳವಳಿ ಎಲ್ಲ ಆದ್ಮೇಲೆ ಅಸಹಕಾರ ಆಂದೋಲನ ಆಯಿತು, ಅದು ಸ್ವಲ್ಪ ಕೈ ಮೀರಿ ಹೋಯಿತು. ಮುಂದೆ ತಮಗೆಲ್ಲ ಬಹಳ ಪ್ರಸಿದ್ಧವಾದಂತಹ ಘಟನೆ ಅದು, ಚೌರಿ ಚೌರಾ ಘಟನೆ. ಅಸಹಕಾರ ಆಂದೋಲನ ಎಷ್ಟು ದೇಶವನ್ನ ರೋಮಾಂಚನ ಮಾಡಿಬಿಟ್ಟಿತ್ತು ಅಂದ್ರೆ, ಒಂದು ಫೋಕಸ್ ಭಾರತಕ್ಕೆ ಸಿಕ್ಕದ್ದು ಅದು. ಎಲ್ಲರೂ ಭಾಗವಹಿಸ್ತಾ ಇದ್ರು, ಬ್ರಿಟಿಷ್ ಗವರ್ಮೆಂಟ್ ವಾಸ್ ವರಿಡ್ ಅಬೌಟ್ ಇಟ್, ಅವ್ರು ಗಾಬರಿ ಆಗ್ಬಿಟ್ಟಿತ್ತು. ಆ ಹಂತಕ್ಕೆ ಹೋದಾಗ ಆ ಚೌರಿ ಚೌರಾದಲ್ಲಿ ಆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಜನರ ಮೇಲೆ. ಇದೇ ಆ ಮನೆ ಅದು ಜಲಿಯನ್ ವಾಲಾ ಬಾಗ್ ಆದಾಗೇನೆ, ಅಮೃತಸರದಲ್ಲಿ ಆದಾಗೆ ಗುಂಡು ಹಾರಿಸಿದ ತಕ್ಷಣ ಇವರು ಹೋಗಿ ಹೊಡೆದು ಆ ಪೊಲೀಸರನ್ನೆಲ್ಲ ಪೊಲೀಸ್ ಠಾಣೆಯಲ್ಲಿ ಹಾಕಿ ಕೀಲಿ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಒಳಗಡೆ 22 ಜನ ಪೊಲೀಸರು ಸತ್ತೋಗ್ಬಿಟ್ರು. ಆ ಹಿಂಸೆ ಆದ ಸುದ್ದಿ ಕೇಳಿದ ತಕ್ಷಣ ಗಾಂಧಿ ಏನ್ ಮಾಡಿದ್ರು ಅಂದ್ರೆ, ಚಳವಳಿನ ಹಿಂತಕ್ಕೋತೇನೆ ಅಂದ್ಬಿಟ್ರು. ಬಹಳ ವಿಚಿತ್ರ ಘಟನೆ ಇದು, ಅವ್ರ ಹಿಂಬಾಲಕರಿಗೆ ಭಾರಿ ಶಾಕ್ ಆಗೋಯ್ತು. ನೆಹರು ಕೂಡ ಕೇಳಿದ್ರು, ಏನು ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಬ್ರಿಟಿಷರ ವಿರುದ್ಧ, ಈಗ ನೋಡಿ ಯಾರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ತಯಾರು ಮಾಡಿ ಎಲ್ಲ ಆಯುಧಗಳನ್ನು ತಗೊಂಡು ಹೋಗಿ ನಿಂತ್ಕೊಂಡ್ಬಿಟ್ಟು ಬೇಡ ಅಂತ ಕರ್ಕೊಂಬಂದ್ರೆ ಹೇಗೆ? ಜನ ಎಲ್ಲ ಒಂದಾಗಿದೆ, ಇಷ್ಟು ಒಂದಾಗೋದು ಕಷ್ಟ, ನಮ್ಮ ಜನ ಒಂದಾಗಿ ಆ ಉತ್ಸಾಹದಲ್ಲಿದ್ದಾರೆ ಬ್ರಿಟಿಷರನ್ನು ಎದುರಿಸಬೇಕು ಅಂತ. ಅಂತ ಹೊತ್ತಿನಲ್ಲಿ ಚೌರಿ ಚೌರ ಆದದ್ದಕ್ಕೆ ಒಂದು ಘಟನೆ ಬಿಟ್ಬಿಡಿ, ಅದು ಹೋಗ್ಲಿ, ಯಾಕೆ ಹಿಂದೆ ತಗೋತೀರಿ ಅಂದಾಗ ಗಾಂಧೀಜಿ ಮಾತು ಹೇಳ್ತಾರೆ, ಟು ಮೀ ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಆಸ್ ದಿ ಎಂಡ್ಸ್ ಅಂತ. ನನಗೆ ಸಾಧನೆ ಎಷ್ಟು ಮುಖ್ಯನೋ ಆ ಸಾಧನೆಯ ದಾರಿ ಕೂಡ ಅಷ್ಟೇ ಮುಖ್ಯ. ನನಗೆ ಹೇಗಾದರೂ ಮಾಡಿ ಸಾಧಿಸಬೇಕು ಅಂತಿಲ್ಲ, ನನ್ನ ದಾರಿ ಕೂಡ ನೈತಿಕತೆಯಿಂದ ಕೂಡಿರಬೇಕದು. ನನ್ನ ಜನ ಇನ್ನೂ ಅಸಹಕಾರಕ್ಕೆ, ಈ ಶಾಂತಿಯುತ ಚಳವಳಿಗೆ ತಯಾರಾಗಿಲ್ಲ ಅನಿಸುತ್ತೆ, ಇದು ಬೇಡ ಅಂತ ತಕೊಂಡ್ರು. ಎಷ್ಟು ಕಷ್ಟ ಆಯಿತು ಜನಕ್ಕೆ ಗೊತ್ತಾದ? ಗಾಂಧೀಜಿ ಬಹಳ ಅಪ್ರಿಯರಾಗ್ಬಿಟ್ರು ಜನಕ್ಕೆ, ಬಹಳ ಜನ ವಿರೋಧ ಮಾಡಿದ್ರು ಇವ್ರಿಗೆಲ್ಲ. ಏನ್ ಹಿಂಗ್ ಮಾಡ್ತಾರೆ ಗಾಂಧೀಜಿ, ಇವ್ ನಾಯಕತ್ವ ನಾವೇ ತಗೊಂಡ್ಬಿಡೋಣ ಮಾಡಿಬಿಡೋಣ ಅಂತ ರೋಷಾವೇಶ ಮಾತಾಡಿದ್ದು ಉಂಟು ಅವಾಗೆಲ್ಲ. ನಂತರ ಮುಂದೆ ಗಾಂಧೀಜಿಗೆ ಅವರು ಸಾಬರಮತಿ ಆಶ್ರಮಕ್ಕೆ ಬಂದಾಗ ಪೊಲೀಸರು ಅರೆಸ್ಟ್ ಮಾಡ್ಕೋತಾರೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇವ್ರ ಮೇಲೆ ಇವರು ಜನರನ್ನು ಉತ್ತೇಜನೆ ಮಾಡಿ ಈ ಹಿಂಸೆ ಕಾರಣ ಆದರು ಅಂತ. ಗಾಂಧೀಜಿ ಆರ್ಗ್ಯುಮೆಂಟ್, ಇವರೇ ಬ್ಯಾರಿಸ್ಟರ್ ಅಲ್ವಾ, ಆರ್ಗ್ಯುಮೆಂಟ್ ಹೇಗಿದೆ ಗೊತ್ತಾ? ಅವರು ತೀರ್ಮಾನ ಕೊಡೋದಕ್ಕಿಂತ ಮೊದಲೇ ಇವರೇ ಹೇಳ್ಬಿಡ್ತಾರೆ, ನೀವೇನು ಕೊಡ್ತೀರೋ ಗೊತ್ತಿಲ್ಲ ತೀರ್ಮಾನ, ನಾನು ತಪ್ಪಿತಸ್ಥ, ನಾನು ಮಾಡಿದ್ದೇನೆ, ನನ್ನ ಶಿಕ್ಷೆ ಆಗಬೇಕು ಇದಕ್ಕೆ. ನಾನು ನನ್ನ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಡದೆ ಕರೆ ಕೊಟ್ಟುಬಿಟ್ಟೆ, ತಪ್ಪು ನನ್ನಿಂದಾಗಿದೆ, ನೀವು ಯಾವ ಶಿಕ್ಷೆ ಕೊಟ್ಟರು ಒಪ್ಕೊಳ್ಳೋಕೆ ತಯಾರಿದ್ದೀನಿ ನಾನು ಅಂತ. ಆ ಜಡ್ಜ್ ಎಷ್ಟು ದೊಡ್ಡ ಮನುಷ್ಯ, ಜಡ್ಜ್ ಏನು ಹೇಳ್ತಾನೆ ಅಂದರೆ, ಇದೇ ಥರದ ತಪ್ಪನ್ನು ತಿಲಕರ್ ಮಾಡಿದ್ರು, ಆವಾಗ ಅವ್ರಿಗೆ 6 ವರ್ಷ ಶಿಕ್ಷೆ ಕೊಟ್ಟಿದ್ದೆ, ನೀವು ಅದೇ ಮಟ್ಟದ ಜನ ಆದ್ದರಿಂದ ನಿಮಗೂ 6 ವರ್ಷ ಶಿಕ್ಷೆ ಕೊಟ್ಟಿದ್ದೇನೆ, ಇದು ನಿಮ್ಗೆ ಬೇಜಾರಿಲ್ಲ ಅಂತ ಅನಿಸುತ್ತೆ ಅಂತ ಜಡ್ಜು ಕೋರ್ಟ್ ಜಸ್ಟ್ ತೀರ್ಮಾನ ಕೊಡಬೇಕಾದ್ರೆ. ಆದರೆ ಗಾಂಧೀಜಿ ಹೇಳ್ತಾರೆ ಒಂದು ಮಾತನ್ನು ಹೇಳಿ, ಬೇಜಾರೆಲ್ಲ ಸಂತೋಷ ಆಗಿದೆ, ಯಾರಿದ್ರು ಅಷ್ಟು ಕೊಡಲೇಬೇಕಾಗಿತ್ತು ನನಗೆ, ಇನ್ನೂ ನೀವು ನನಗೆ ಸಡಿಲವಾಗಿದ್ದೀರಿ ಅಂತ, ಯು ಆರ್ ಕೈಂಡ್ ಟು ಮೀ ಅಂತ. 6 ವರ್ಷ ಶಿಕ್ಷೆ ತಗೊಂಡ್ರು, ಜೈಲಿಗೆ ಹೋದರು. ಮುಂದೆ 2 ವರ್ಷಕ್ಕೆ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಅವ್ರನ್ನ ಬಿಡುಗಡೆ ಮಾಡಿದ್ರು, 24 ಬಿಡುಗಡೆ ಆಯಿತು.

ಆ ಹೊತ್ತಲ್ಲಿ ಗಲಾಟೆ ಆಯಿತು. ಯಾವಾಗ ಗಾಂಧೀಜಿ ಜೈಲಿಗೆ ಹೋದರೋ ಶಿಷ್ಯ ವರ್ಗದಲ್ಲಿ ಎರಡು ಮೂರು ಭಾಗ ಆಗ್ಬಿಡ್ತು. ಕೆಲವರು ಒಂದು ವರ್ಷಬೇಕಾಗಿತ್ತು ಚಳವಳಿನ ಅಂತ ಅನ್ನೋರು, ಕೆಲವರು ಚಳವಳಿ ನಿಲ್ಲಿಸಿದ್ ಒಳ್ಳೇದಾಯ್ತು ಅಂತ ಕೆಲವರು, ಇನ್ನು ಕೆಲವರು ಬೇಡ ಬೇಡ ಉಸಾಬರನೆ ಬೇಡ ಇದು ಅಂತ ಕೆಲವರು. ಹೀಗೆ ಎರಡು ಮೂರು ಭಾಗ ಆದಾಗ ಗಾಂಧೀಜಿ ಭಾಳ ನೋವಾಯಿತು ಮನಸ್ಸಿಗೆ ಬಂದಮೇಲೆ. ತನ್ನ ಹಿಂಬಾಲಕರಲ್ಲಿ ಒಂದು ಒಪ್ಪಂದ ಇಲ್ಲಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಕೂಡಿಸಿ ಹೇಳಿ, ಮತ್ತೆ ಇದೆಯಲ್ಲ ಅವ್ರ ವಸ್ತ್ರ, 24 ದಿವಸ ಉಪವಾಸ ಮಾಡಿದ್ರು. ಈ ಸಲ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಬಂದಿದ್ದಾರೆ, ಮೊದಲೇ ಆರೋಗ್ಯ ಸರಿ ಇಲ್ಲ, 24 ದಿವಸ ಉಪವಾಸ ಮಾಡಿದ್ರಂತೆ. ಉಪವಾಸ ಮಾಡಿ ಮತ್ತೆ ನೋಡಿ, ಮುಂದೆ ಮತ್ತೆ ಮೂರು ವರ್ಷ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸ್ತಿಲ್ಲ, ಆಶ್ರಮದಲ್ಲೇ ಇದ್ರು. ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ರಾಜಕಾರಣ ಅನಲೈಸಿಸ್ ಮಾಡ್ತಾರೆ, ಪಾಲಿಟಿಷಿಯನ್ಸ್ ಅನಲೈಸ್ ಮಾಡ್ತಾರೆ. ಓನ್ಲಿ ಗಾಂಧಿ ಹ್ಯಾಸ್ ಡನ್ ದಿಸ್ ಇನ್ ದಿ ಪಾಸ್ಟ್, ನೋಬಡಿ ಎಲ್ಸ್ ಹ್ಯಾಸ್ ಡನ್. ಒಂದು ಉತ್ಸಾಹ ನಾಯಕರಾಗ್ಬಿಟ್ಟ ಮೇಲೆ ಹಿಂದೆ ಹೋಗಲ್ಲ. ಯಾರೋ ಒಬ್ರು MLA ಆದ್ರೆ ಚಟುವಟಿಕೆ ಇರ್ಬೇಕು ಅಂತಾರೆ, ಸುಮ್ಮನೆ ಇರಬಾರ್ದ್ರಿ, ಮುಂದಿನ ಇಲೆಕ್ಷನ್ ಹೋಗ್ಬಿಡುತ್ತೆ ನಮ್ದು, ಏನು ಮಾಡ್ತಾ ಇರ್ಬೇಕು, ನ್ಯೂಸ್ ಅಲ್ಲಿ ಬರ್ತಾ ಇರ್ಬೇಕು ಹೊಟ್ಟೆಗೋ ಮಾಡಿ. ಏನಕ್ರಿಯನ ಪ್ರಕಾರ ಏನ ಪ್ರಸಿದ್ಧ ಪುರುಷೋಭವ ಇರ್ಬೇಕು, ಅದೆಲ್ಲ ಮಾಡ್ಕೊಂಡಿರ್ಬೇಕು. ಆದ್ರೆ ಇಲ್ಲಿ ಗಾಂಧೀಜಿ ಏನ್ ಮಾಡ್ತಾರೆ, ಮತ್ತೆ 3 ವರ್ಷ ಹೀಗೆ ಒಂದು ಹಂತಕ್ಕೆ ಹೋಗ್ತಾರೆ, ನಿಲ್ತಾರೆ, ಇಂಟ್ರಾಸ್ಪೆಕ್ಷನ್, ಮತ್ತೆ 2 ವರ್ಷ, ಮತ್ತೆ 3 ವರ್ಷ ಹೋಗೋದು, ನಿಂತ್ಕೋತಾರೆ. ಯಾಕೆ ಮಾಡ್ತಿದ್ರು ಅಂತಂದ್ರೆ, ಇದು ಸಿಂಹಾವಲೋಕನ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಬ್ಬ ನಾಯಕ ಉತ್ಸಾಹದಿಂದ ಮುಂದುವರಿಬಾರ್ದು. ಅದಕ್ಕೆ ಹೇಳ್ತಾರೆ, ಎನರ್ಜಿ ವಿದೌಟ್ ಥಾಟ್ ಈಸ್ ಎಫರ್ವೆಸೆಂಟ್ ಅಂತ. ಶಕ್ತಿ ಚಿಂತನೆ ಇಲ್ಲದೆ ಹೋದರೆ ಅದೊಂಥರ ರಭಸ ಜಾಸ್ತಿ ಇರ್ತದೆ, ತಾಳ್ಮೆ ಕಮ್ಮಿ. ಅದಕ್ಕೆ ಹೇಳ್ತಾರೆ ಎಫರ್ವೆಸೆಂಟ್ ಆಗಬಾರ್ದು ಅಂತ ಗಾಂಧೀಜಿ ಪ್ರಯತ್ನಪೂರ್ವಕವಾಗಿ 2 ವರ್ಷ ನಾನು ಇರೋಲ್ಲ, ನಾನು ಸೋಷಿಯಲ್ ಕಾರ್ಯ ಮಾಡ್ಕೊಂಡಿರ್ತೀನಿ ನಾನು ಅಂತ ಹೇಳಿದ್ದು ಬಿಡೋದು. ಆ ಪೀಕಿಗೆ ಹೋದವರು 1920 ಅತ್ಯಂತ ಪ್ರಮುಖ ಸ್ಥಾನದಿದ್ದಂಥ ಒಬ್ಬ ಗಾಂಧೀಜಿ ಮುಂದೆ ಮತ್ತೆ 3 ವರ್ಷ ಪತ್ತೆ ಇಲ್ಲ, ಹೋಗೋದಿಲ್ಲ ರಾಜಕಾರಣಕ್ಕೆ, ಹಾಗೆ ಇದ್ರು. ಆಗ ಕರ್ನಾಟಕಕ್ಕೆ ಬಂದಿದ್ರು ಗಾಂಧೀಜಿ, ಕರ್ನಾಟಕಕ್ಕೆ ಬಂದಿದ್ರು. ಬಂದಾಗ 24ನೇದ್ದು ಬೆಳಗಾಮದ್ದು ಸಮ್ಮೇಳನ ಕಾಂಗ್ರೆಸ್ ಅಧಿವೇಶನ ಆದಾಗ ಗಾಂಧೀಜಿ ಬಂದರು. ಬಂದಾಗ ಒಂದು ಪ್ರಕರಣ ಆದದ್ದು ಬಹಳ ಚೆನ್ನಾಗಿದೆ, ಒಂದು ಅಲ್ಲಿ ತುಂಬ ಹಿಡಿಸುವಂಥದ್ದು. ಬಾಪು ಹೇಗೆ ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಮಾಧ್ಯಮ ಸುದ್ದಿಯ ಹೊತ್ತು ಸ್ಟುಡಿಯೋದಲ್ಲಿ ನಾನು ರೋಷನ್ ಕುಲಶೇಖರ್, ತಮ್ಮ ಬಾನ್ಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯಾಂಶಗಳು. ಬ್ರೇಕಿಂಗ್ ನ್ಯೂಸ್: ಗಗ್ಗನಾಡಿ ಬಳಿ ಅಂಚಿನ ಮನೆ ಮೇಲೆ ಧರೆ ಕುಸಿತ, 3 ಸಾವು. ನಾಳೆ ಭಾರತಕ್ಕೆ ಜಪಾನ್ ಪ್ರಧಾನಿ ಟಕಾಯಿಚಿ ಭೇಟಿ. ನಮ್ಮ ನೀರಿನ ಪಾಲನ್ನು ಕಸಿದುಕೊಳ್ಳಲು ಬಂದರೆ ಕೈ ಕತ್ತರಿಸುತ್ತೇವೆ ಪಾಕ್. ಬೆಂಗಳೂರು ಮಂಗಳೂರು ಚತುಷ್ಪಥ ರೈಲು ಮಾರ್ಗ ಯೋಜನೆ ಅಭಿವೃದ್ಧಿ, ಸೋಮಣ್ಣ. ಬನ್ನಿ ಈಗ ಸುದ್ದಿಗಳ ವಿವರ. ಬ್ರೇಕಿಂಗ್ ನ್ಯೂಸ್ನಲ್ಲಿ ಕಂಕನಾಡಿ ಬಳಿ ಹಂಚಿನ ಮನೆ ಮೇಲೆ ಧರೆ ಕುಸಿತ, 3 ಸಾವು, ಮತ್ತೊಂದು ಮಗುವಿನ ಸ್ಥಿತಿ ಚಿಂತಾಜನಕ. ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣೆ ಹಿಂಭಾಗದ ನಾಗುರಿ ಬಳಿ ಈ ಒಂದು ಘಟನೆ ನಡೆದಿದೆ. ಘಟನೆಯಲ್ಲಿ ಒಟ್ಟು 6 ಮಂದಿ ಮಣ್ಣಿನ ಅಡಿಗೆ ಸಿಲುಕಿದ್ದು ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೆದಿದೆ ಮತ್ತು ಸ್ಥಳಕ್ಕೆ ಒಂದು ಭೇಟಿ ಕೂಡ ಆಗಿದೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ, ನಗರ ಪಾಲಿಕೆ ಆಯುಕ್ತರು ಕೂಡ ಭೇಟಿ ನೀಡಿದ್ದಾರೆ ಎಂದು ಇವತ್ತಿನ ಪ್ರಮುಖ ಸುದ್ದಿಗಳಲ್ಲೊಂದು ಹೇಳ್ತಾ ಇದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಸ್ನೇಹಿತರೆ, ನೀವು ಕೂಡ ಇನ್ನಷ್ಟು ಸುದ್ದಿಗಳನ್ನು ಇವತ್ತಿನ ದಿನ ಕೇಳುವುದಾದರೆ, ವಿಶೇಷವಾಗಿ ನಾಳೆ ಭಾರತಕ್ಕೆ ಜಪಾನ್ ಪ್ರಧಾನಿ, ಅಂದರೆ ಇವತ್ತು, ನಾಳೆ ಅಂದರೆ ಈ ದಿನ ಭೇಟಿ ನೀಡಿದ್ದಾರೆ. ನಿನ್ನೆ ವರದಿ ಇದು. ಸೊ ಜಪಾನ್ ಪ್ರಧಾನಿ ಸನಾ ಈ ಟಕಾಯಿಚಿ ಅವರು ಇಂದಿನಿಂದ ಭಾರತದ ಅಧಿಕೃತ ಭೇಟಿ ನೀಡ್ತಾ ಇದ್ದಾರೆ. ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಅವರು ಕೈಗೊಳ್ಳುತ್ತಿರುವ ಅತ್ಯಂತದ ಮಹತ್ವದ ವಿದೇಶಿ ಪ್ರವಾಸ ಇದಾಗಿದೆ. ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಜಪಾನ್ ಪ್ರಧಾನಿ ನಡೆಸಲಿರುವ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯು ಭಾರತ ಜಪಾನ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ನಿರೀಕ್ಷೆ ಇದೆ ಎಂದು ಸುದ್ದಿ ಹೇಳಿದೆ. ಅದೇ ರೀತಿ ಭಾರತದ ನೂತನ ಸೇನಾ ಮುಖ್ಯಸ್ಥರಾಗಿ ಇವತ್ತಿನ ಒಂದು ವರದಿ ಪ್ರಕಾರ ಜನರಲ್ ಧೀರಾಜ್ ಸೇಠ್ ಅಧಿಕಾರ ಸ್ವೀಕರಿಸಿದ್ದಾರೆ. ಭಾರತೀಯ ಭೂಸೇನೆಯಲ್ಲಿ 4 ದಶಕಗಳಿಗಿಂತಲೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಜನರಲ್ ಉಪೇಂದ್ರ ದ್ವಿವೇದಿ ಅವರ ಉತ್ತರಾಧಿಕಾರಿಯಾಗಿ ಜನರಲ್ ಧೀರಾಜ್ ಸೇಠ್ ನಿನ್ನೆ ಭಾರತದ 31ನೇ ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳುವ ಮುನ್ನ ಜನರಲ್ ಧೀರಾಜ್ ಸೇಠ್ ಭೂಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅಮಾರ್ಡ್ ಕಾರ್ಪ್ಸ್ ಟ್ಯಾಂಕ್ ರೆಜಿಮೆಂಟ್ ವಿಭಾಗದ ಅಧಿಕಾರಿಯಾಗಿರುವರು. 1997ರಲ್ಲಿ ನಿವೃತ್ತರಾದ ಜನರಲ್ ಶಂಕರ್ ರಾಯ್ ಚೌಧರಿ ಅವರ ನಂತರ ಕಳೆದ 3 ದಶಕಗಳಲ್ಲಿ ಈ ಅತ್ಯುನ್ನತ ಹುದ್ದೆಗೆ ಏರಿದ ಮೊದಲ ಆರ್ಮರ್ಡ್ ಕಾರ್ಪ್ಸ್ ಅಧಿಕಾರಿಯಾಗಿದ್ದಾರೆ ಎಂದು ವರದಿ ಹೇಳಿದೆ. ರಾಷ್ಟ್ರೀಯ ಅಕಾಡೆಮಿ NDAಯಿಂದ ಪದವಿ ಪಡೆದು 1986ರಲ್ಲಿ ಸೇನೆಗೆ ಸೇರಿದ ಜನರಲ್ ಧೀರಾಜ್ ಸೇಠ್ ಸುಮಾರು 40 ವರ್ಷಗಳ ಮಿಲಿಟರಿ ಅನುಭವ ಇದೆ. ತಮ್ಮ ಸುದೀರ್ಘ ಜೀವನ ವೃತ್ತಿ ಜೀವನದಲ್ಲಿ ಅವರು ದೇಶಾದ್ಯಂತ ಹಲವು ಪ್ರಮುಖ ಕಾರ್ಯಾಚರಣೆ, ಕಮಾಂಡ್, ಸಾಫ್ಟ್ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಅವರು ಆರ್ಮಂಡ್ ರೆಜಿಮೆಂಟ್, ಆರ್ಮಂಡ್ ಬ್ರಿಗೇಡ್, ಸ್ಟ್ರೈಕ್ ಕಾರ್ಪ್ಸ್ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿ ನಿಯೋಜಿಸಲಾದ ಪಡೆಯ ನೇತೃತ್ವ ಕೂಡ ವಹಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಇನ್ನಷ್ಟು ಸುದ್ದಿಗಳು. ಬಂಟ್ವಾಳದಲ್ಲಿ ವಿದ್ಯುತ್ ತಂತಿಗೆ ಕಬ್ಬಿಣದ ಪೈಪ್ ತಗುಲಿ ವ್ಯಕ್ತಿಯೋರ್ವ ಮೃತಪಟ್ಟ ಘಟನೆ ಇತ್ತೀಚೆಗೆ ನಡೆದಿದೆ. 58 ವರ್ಷ ಪ್ರಾಯದ ವ್ಯಕ್ತಿ ಇಸ್ಮಾಯಿಲ್ ಎಂದು ಗುರುತಿಸಲಾಗಿದೆ. ಮೇರಮಜಲ್ ನಿವಾಸಿ ಇಸ್ಮಾಯಿಲ್ ಅವರು ಮಗ ಮೊಹಮ್ಮದ್ ಸಫ್ವಾನ್ ನೀಡಿದ ದೂರಿನ ಪ್ರಕಾರ ಜೂನ್ 28ರ ಸಂಜೆ ಇಸ್ಮಾಯಿಲ್ ಅಂಗಡಿಯ ಮುಂದೆ ಶೆಡ್ ನಿರ್ಮಿಸುತ್ತಿರುವ ಸಂದರ್ಭದಲ್ಲಿ 2 ಕಬ್ಬಿಣದ ಪೈಪ್ಗಳನ್ನು ನೆಲಕ್ಕೆ ಸರಿಪಡಿಸಿದ ನಂತರ ಅದರೊಳಗೆ ಸಿಲುಕಿಕೊಂಡಿದ್ದ ಮರಳನ್ನು ತೆರವುಗೊಳಿಸಲು 20 ಉದ್ದದ ಮತ್ತೊಂದು ಕಬ್ಬಿಣದ ಪೈಪನ್ನು ಮೇಲಕ್ಕೆತ್ತಿದ ಸಂದರ್ಭದಲ್ಲಿ ಅಂಗಡಿಯ ಮುಂದೆ ಹಾದು ಹೋಗುತ್ತಿದ್ದ ವಿದ್ಯುತ್ ತಂತಿಗೆ ಇದು ಆಕಸ್ಮಿಕವಾಗಿ ತಗುಲಿ ತೀವ್ರ ವಿದ್ಯುತ್ ಆಘಾತಕ್ಕೆ ಒಳಗಾಗಿ ನೆಲಕ್ಕೆ ಕುಸಿದು ಬಿದ್ದು ಅವರು ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ. ಇದೊಂದು ಅಸ್ವಾಭಾವಿಕ ಮರಣ ವರದಿ ಎಂದು ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಮಂಗಳೂರು ಚತುಷ್ಪಥ ಒಂದು ರೈಲು ಮಾರ್ಗ ಯೋಜನೆ ಅಭಿವೃದ್ಧಿ, ಸೋಮಣ್ಣ. ಬೆಂಗಳೂರಿನಿಂದ 100 ಕಿಲೋಮೀಟರ್ ಸುತ್ತಮುತ್ತ ಇರುವ ನಗರಗಳಿಗೆ ಚತುಷ್ಪಥ ರೈಲ್ವೆ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಜೊತೆಗೆ ರಾಜಧಾನಿಯಿಂದ ಕರಾವಳಿ ಭಾಗದ ಮಂಗಳೂರಿಗೆ ಕೂಡ ಇದೇ ರೀತಿ ಒಂದು ಅಭಿವೃದ್ಧಿ ಮಾಡಲಾಗುವುದು ಎಂದು ಕೂಡ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಎಲೆಕೇರಿ ಬಳಿ ನೂತನವಾಗಿ ನಿರ್ಮಿಸಿರುವ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಅವರು ನಿನ್ನೆ ಮಾತನಾಡಿದರು ಎಂದು ವರದಿ ಹೇಳಿದೆ. ನಮ್ಮ ನೀರಿನ ಪಾಲನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ, ಈ ರೀತಿ ಕಸಿದುಕೊಳ್ಳಲು ಬಂದರೆ ಕೈ ಕತ್ತರಿಸುತ್ತೇವೆಂದಿದ್ದಾರೆ ಪಾಕ್. ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದದ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಬರಬೇಕಾದ ನೀರಿನ ಪಾಲನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ಅಂಥವರ ಕೈಗಳನ್ನು ಕತ್ತರಿಸುತ್ತೇವೆ ಎಂದು ಪಾಕಿಸ್ತಾನ ಹವಾಮಾನ ಬದಲಾವಣೆ ಸಚಿವ ಮುಸಾದಿಕ್ ಮಲಿಕ್ ಹೆಸರು ಭಾರತದ ಹೆಸರು ಉಲ್ಲೇಖಿಸದೆ ಬೆದರಿಕೆ ಹಾಕಿದ್ದಾರೆ ಎಂದು ವರದಿ ಹೇಳಿದೆ. ಇದನ್ನು ಟೀಕಿಸಿದ ಭಾರತದ ಒಂದು ವಿಚಾರ ಕೂಡ, ಇಂಥ ಘಟನೆಗಳು ನಡೆದ ನಾವು ಕೂಡ ಪ್ರತಿರೋಧವನ್ನು ತೋರಲಿದ್ದೇವೆಂದು ಕೂಡ ಇಲ್ಲಿ ಹೇಳಲಾಗಿದೆ. ಕಾಸರಗೋಡಿನಲ್ಲಿ ಈ ದಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಭಾರೀ ಮಳೆಗೆ ಹಿನ್ನೆಲೆಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರಜೆ ಹೊರಡಿಸಿದ್ದಾರೆ. ಕೇಂದ್ರ ಹವಾಮಾನ ಇಲಾಖೆಯು ಮಳೆ ತೀವ್ರತೆಯಾಗುವಂಥ ಸಾಧ್ಯತೆ, ಆರೆಂಜ್ ಅಲರ್ಟ್ ಮುನ್ಸೂಚನೆ ನೀಡಿರುವುದರಿಂದ ಭಾರೀ ಮಳೆ ಮುಂದುವರಿಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ಜಿಲ್ಲೆಯ ವೃತ್ತಿಪರ ಅಂದರೆ ಪ್ರೊಫೆಷನಲ್ ಕಾಲೇಜುಗಳು ಸೇರಿದಂತೆ ಎಲ್ಲ ಕಾಲೇಜುಗಳು, ಶಾಲೆಗಳು, ಅಂಗನವಾಡಿಗಳು, ನರ್ಸರಿಗಳು, ಕೇಂದ್ರೀಯ ವಿದ್ಯಾಲಯಗಳು, CBSE, ICSE ಶಾಲೆಗಳು, ಟ್ಯೂಷನ್ ಕೇಂದ್ರಗಳು, ಮದ್ರಾಸಗಳು, ಈ ಒಂದು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ರಜೆ ನೀಡಲಾಗಿದೆ. ಆದರೆ ಮುಂಚಿತವಾಗಿ ನಿಗದಿಪಡಿಸಲಾದ ಪರೀಕ್ಷೆಗಳ ಸಂದರ್ಶನದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅವು ಎಂದಿನಂತೆ ನಡೆಯಲಿವೆ. ನಿಮ್ಮಂಥ ಕೋಚ್ ನಮಗೆ ಬೇಡವೇ ಬೇಡ ಎಂದು ಗೌತಮ್ ಗಂಭೀರ್ ಅವರನ್ನು ಅಣಕಿಸಿದ ಐಸ್ಲ್ಯಾಂಡ್ ಕ್ರಿಕೆಟ್. ಐರ್ಲೆಂಡ್ ವಿರುದ್ಧ ಸರಣಿಯಲ್ಲಿ ಭಾರತ ಆಘಾತಕಾರಿ ಸೋಲು ಅನುಭವಿಸಿದೆ. ಮೊದಲ ಮ್ಯಾಚ್ನಲ್ಲಿ 34, ಎರಡನೇ ಮ್ಯಾಚ್ನಲ್ಲಿ 1 ರನ್ನಿಂದ ಸೋತ ಭಾರತಕ್ಕೆ ಎರಡೂ ಸೋಲುಗಳು ಕೂಡ ಇದೇ ಬಾರಿ ಐರ್ಲೆಂಡ್ ಸರಣಿಯಲ್ಲಿ ಸೋಲಾಗುವುದರ ಮೂಲಕ ದೊಡ್ಡ ಮಟ್ಟದ ಹಿನ್ನಡೆಯನ್ನು ತಂದುಕೊಟ್ಟಿದೆ. ಭಾರತ ತಂಡವು ಇದೇ ಮೊದಲ ಬಾರಿಗೆ ಐರ್ಲೆಂಡ್ ವಿರುದ್ಧ ಸೋತಿದೆ. ಸೋಲಿನ ಬೆನ್ನಲ್ಲೇ ಐಸ್ಲ್ಯಾಂಡ್ ಕ್ರಿಕೆಟ್ ವ್ಯಂಗ್ಯಭರಿತ ಪೋಸ್ಟ್ ಹಾಕಿಕೊಂಡು ಟೀಮ್ ಇಂಡಿಯಾ ಕೋಚನ್ನು ಅಣಕಿಸಿದ್ದಾರೆ. ಕ್ರಿಕೆಟ್ ಅಂಗಳದಲ್ಲಿ ನಡೆಯುವ ಕೆಲವೊಂದು ಸನ್ನಿವೇಶಗಳಿಗೆ ತಮ್ಮ ಚುರುಕಾದ ಹಾಸ್ಯ ಪ್ರಜ್ಞೆ ಮೂಲಕ ಪ್ರತಿಕ್ರಿಯಿಸುವ ಐಸ್ಲ್ಯಾಂಡ್ ಕ್ರಿಕೆಟ್ ಸೋಷಿಯಲ್ ಮೀಡಿಯಾ ಖಾತೆಯ ಆಡ್ಮಿನ್ ಈ ಬಾರಿ ಗುರಿಯಾಗಿಸಿದ್ದು ಟೀಮ್ ಇಂಡಿಯಾ ಗಂಭೀರ್ ಅವರನ್ನು. ಗೌತಮ್ ಗಂಭೀರ್ ಅವರನ್ನು ನಮ್ಮ ಕೋಚಿಂಗ್ ಸಿಬ್ಬಂದಿಗೆ ಸೇರಿಸಿಕೊಳ್ಳಲು ಬಯಸಿಲ್ಲ ಎಂದು ಖಚಿತಪಡಿಸುತ್ತಿದ್ದೇವೆ, ಅದ್ಭುತ ಪ್ರತಿಭೆಯಂತಿದೆ ಅಂತ ಸ್ಟಾರ್ ಭಾರತೀಯ ಆಟಗಾರರನ್ನು ಇಟ್ಟುಕೊಂಡು ಐರ್ಲೆಂಡ್ನಲ್ಲಿ ರಿಸಲ್ಟ್ ತರುವುದು ನಿಜಕ್ಕೂ ಸಾಮಾನ್ಯ ವಿಷಯ ಅಲ್ಲ. ಆದರೆ ಐಸ್ಲ್ಯಾಂಡ್ ಕ್ರಿಕೆಟ್ ಟೀಮ್ ಇಂಡಿಯಾ ಕೋಚನ್ನು ಕಾಲೆಳೆದಿದ್ದಾರೆ ಎಂದು ವರದಿ ಹೇಳಿದೆ. ಇದೇ ಮೊದಲ ಬಾರಿಗೆ ಭಾರತ ಸತತ 3 ವರ್ಷಗಳಲ್ಲಿ 13 ಸರಣಿ ಗೆದ್ದುಕೊಂಡ ಬಳಿಕ ಒಂದು ಗೆಲುವಿನ ಓಟಕ್ಕೆ ಬ್ರೇಕ್ ಬಿದ್ದದ್ದು ಕೂಡ ಕ್ರಿಕೆಟ್ ಪ್ರೇಮಿಗಳಿಗೆ ಆಕ್ರೋಶವನ್ನು ತರಿಸುವಂತಾಗಿತ್ತು. ಉಡುಪಿ ಹೆದ್ದಾರಿಗಳಲ್ಲಿ ರಾಡರ್ ಕ್ಯಾಮರಾ ಅಳವಡಿಕೆ, ಅತಿವೇಗ ಸಂಚಾರ ನಿಯಮ ಎಂದಿದೆ ಇನ್ನೊಂದು ಸುದ್ದಿ. ಅದನ್ನು ಕಂಟ್ರೋಲ್ ಮಾಡಲು ಈಗ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಜಿಲ್ಲೆಯ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಪ್ರಮುಖ ಜಂಕ್ಷನ್ಗಳ ಸ್ಪೀಡ್ ರಾಡರ್ ಕ್ಯಾಮರಾಗಳನ್ನು ಅಳವಡಿಸಿದ್ದರಿಂದ ವೇಗ ಮತ್ತು ಇತರ ಸಂಚಾರ ಉಲ್ಲಂಘನೆಗಳಲ್ಲಿ ಗಣನೀಯವಾಗಿ ಇಳಿಕೆ ಕಂಡುಬಂದಿದೆ. ಜಿಲ್ಲಾ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸುವ ಜೊತೆಗೆ ಹೆದ್ದಾರಿಗಳ 6 ಪ್ರಮುಖ ಸ್ಥಳಗಳಲ್ಲಿ ರಾಡರ್ ಕ್ಯಾಮರಾ ಅಳವಡಿಸಲಾಗಿದೆ. ನಿಗದಿತ ವೇಗ ಮಿತಿಯನ್ನು ಮೀರಿದ ಲಘು ಮೋಟಾರ್ ವಾಹನಗಳಿಗೆ 1,000 ಮತ್ತು ಭಾರಿ ವಾಹನಗಳಿಗೆ 2,000 ದಂಡ ವಿಧಿಸಲಾಗುತ್ತದೆ. ಜಿಲ್ಲೆಯ ಅತಿ ವೇಗ ಮತ್ತು ಅಜಾಗರೂಕ ಚಾಲನೆಗೆ ಸರಣಿ ಅಪಘಾತಗಳಿಗೆ ಸಾಕ್ಷಿಯಾಗಿದೆ. 2024-26 635 ಜನ ಪ್ರಾಣ ಕಳೆದುಕೊಂಡಿದ್ದಾರೆ, 3,257 ಜನ ಗಾಯಗೊಂಡಿದ್ದಾರೆ ಎಂದು ವರದಿ ಹೇಳಿತ್ತು. ಅದೇ ರೀತಿ ಜುಲೈ 1 ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಗ್ಯಾಸ್ ಸಿಲಿಂಡರ್ ದರ ಮತ್ತೆ ಏರಿಕೆ ಆಗಲಿದೆ ಎಂದು ಇನ್ನೊಂದು ಸುದ್ದಿ ಹೇಳಿದೆ. ಗ್ಯಾಸ್ ದರ ಆಗಾಗ ಏರಿಕೆ ಆಗ್ತಾ ಇದೆ. ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಗೆ ತೈಲ ಕಂಪನಿಗಳು ನಿರ್ಧರಿಸುವುದಾಗಿ ವರದಿಯಾಗಿದೆ. 19 kg ಅಂದರೆ 14.2 kg ಕಮರ್ಷಿಯಲ್ ಸಿಲಿಂಡರ್ ₹30 ದರ ಏರಿಕೆಗೆ ನಿರ್ಧರಿಸಲಾಗಿದೆ. ಇಂಡಸ್ಟ್ರಿಯಲ್ ಸಿಲಿಂಡರ್ 40 kg ₹1,300 ದರ ಏರಿಕೆಗೆ ನಿರ್ಧರಿಸಲಾಗಿದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ CNG ದರ ಏರಿಕೆಯಿಂದ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. ವಾಣಿಜ್ಯ ಸಿಲಿಂಡರ್ ಬಳಕೆದಾರರಿಗೆ ಕೂಡ ಸರ್ಕಾರ ಶಾಕ್ ನೀಡ್ತಾ ಇದೆ ಎಂದು ನಾವು ನೋಡಬಹುದು. ಅದೇ ರೀತಿ ಕ್ರೀಡಾಂಗಣದ ವರದಿಗಳು. ಬಾಂಗ್ಲಾದೇಶ ಮತ್ತು ಜಿಂಬಾಬ್ವೆ ನಡುವಿನ ಏಕೈಕ ಟೆಸ್ಟ್ ಪಂದ್ಯ ಹರಾರಿಯಲ್ಲಿ ಸಾಗಿದ್ದು ಬಾಂಗ್ಲಾದೇಶ ಸೋತಿದೆ, ಜಿಂಬಾಬ್ವೆ ಗೆದ್ದಿದೆ. ಜಿಂಬಾಬ್ವೆಯ 410 ರನ್ನಿನ ಮೊದಲ ಇನ್ನಿಂಗ್ಸ್ನ ಉತ್ತರಕ್ಕೆ ಬಾಂಗ್ಲಾ 140 ಮತ್ತು 185 ಅಂದರೆ ಒಟ್ಟಾರೆ 325 ರನ್ನನ್ನೇ ಗಳಿಸಲು ಸಾಧ್ಯವಾಗಿ ಇನ್ನಿಂಗ್ಸ್ ಮತ್ತು 85 ರನ್ ನಂತರದ ಸೋಲನ್ನು ಕಂಡಿದೆ ಎಂದು ವರದಿ ಹೇಳಿದೆ. ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಮೊದಲ T20 ಪಂದ್ಯ ಇಂದು ಆರಂಭಗೊಳ್ಳುತ್ತೆ ಎಂದು ವರದಿ ಹೇಳಿದೆ. ಸೊ ಈ ಪಂದ್ಯ ಚೆಸ್ಟರ್ಲಿ ಸ್ಟ್ರೀಟ್ನಲ್ಲಿ ಸಾಗಲಿದೆ. ಈಗಾಗಲೇ ಐರ್ಲೆಂಡ್ ವಿರುದ್ಧ ಸೋತು ಬಂದಿರೋ ತಂಡಕ್ಕೆ ಇಲ್ಲಿ ನಾವು ನೋಡಬೇಕಾಗಿದೆ. ಈ ಪಂದ್ಯದಲ್ಲಿ ಸ್ನೋ ಸೂರ್ಯವಂಶಿಯನ್ನು ಆಡಿಸ್ತಾರೆಂಬ ಈ ವರದಿ ಈಗಾಗಲೇ ತಿಳಿದು ಬಂದಿದೆ. ಅದೇ ರೀತಿ ದೊಡ್ಡ ದೊಡ್ಡ ವಿಚಾರಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಭಾರತ ಇತ್ತೀಚಿನ ವಿಶ್ವಕಪ್ ಗೆದ್ದ ಬಳಿಕ 2 ಸತತ ಸೋಲುಗಳೊಂದಿಗೆ ಕಂಗೆಟ್ಟಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಭಾರತದ ಆಟಗಾರರಲ್ಲಿ ಬದಲಾವಣೆ ಕಂಡುಬರುವಂಥ ಸಾಧ್ಯತೆ ಕೂಡ ಇದೆ ಎಂದು ನಾವು ನೋಡಬಹುದು. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಈ ದಿನದ ಒಂದು ಪತ್ರಿಕೆಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ ವೆಸ್ಟ್ ಇಂಡೀಸ್ ಮಹಿಳೆಯರ ವಿರುದ್ಧ ಆಸ್ಟ್ರೇಲಿಯಾದ ಮಹಿಳೆಯರು ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಅನ್ನು ಗೆದ್ದಿದ್ದಾರೆ ಎಂದು ವರದಿ ಹೇಳಿದೆ. ಈ ಮೂಲಕ ಆಸ್ಟ್ರೇಲಿಯಾ ಫೈನಲ್ ಹಂತಕ್ಕೆ ಲಗ್ಗೆ ಹಾಕಿದೆ. ಮಂಗಳೂರಿನಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಿಂದ 6 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಕೂಡ ವರದಿ ಹೇಳಿದೆ. ಸ್ನೇಹಿತರೆ, ಇದು ಇಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ ಮತ್ತು ಈ ತಿಂಗಳು ನಿಮಗೆ ಶುಭದಾಯಕವಾಗಿರಲಿ ಎಂದು ಕೂಡ ಈ ಸಂದರ್ಭದಲ್ಲಿ ಆಶಿಸ್ತೇವೆ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ವಾರ ಪ್ರಸಾರಗೊಂಡ, ಅಂದರೆ ಈ ದಿನ ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು. ಇಂದು ಜುಲೈ ತಿಂಗಳ 1ನೇ ತಾರೀಕು. ಸೊ ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳಲ್ಲಿ ಇನ್ನು ಕೆಲ ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ 8:15. 8:30 ಕೊಂಕಣಿ ಕಾರ್ಯಕ್ರಮ, ಬ್ಲಡ್ ಕ್ಯಾನ್ಸರ್ ಹಾಸ್ಯ ನಾಟಕ. ಒಂಬತ್ತು ಗಂಟೆಗೆ ಮೊಯ್ಲಾಂಜಿ ಕಾರ್ಯಕ್ರಮ. 9:30 ಡಾಕ್ಟರ್ ಮೋಹನ್ ಆಳ್ವ ಅವರ ಮಾತುಗಳು ಕನ್ನಡ ಕಾರ್ಯಕ್ರಮ. 10:00 ಮೈಕಲ್ ತಪಲಕ. 11:00 ಯಕ್ಷಗಾನ ಕೋಟಿ ಚೆನ್ನೆ ಕಂತೆರಡು ತುಳು ಕಾರ್ಯಕ್ರಮ. ರಾಮ ಧನ್ಯ ಚರಿತೆ ಕಾವ್ಯ ವಚನ ಮೊದಲ ಕಂತು 11:30. 12:00 ತುಳು ಹಾಡುಗಳು. 12:30 ಬಾವಲಾರಿ. 1:00 ಜನಪದ ಹಾಡುಗಳು. 3:00 ಮೊಲ್ಲವಿನ ಹಾಡು. 4:00 ಹೃದಯರಾಗ. 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಈ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಮಾತನಾಡಬೇಕಾದಂತಹ ಒಂದು ವಿಚಾರಣೆ ಕೂಡ ಹೌದು, ಮಧುಮೇಹ, ಶುಗರ್. ನಾವು ಹೆಚ್ಚಾಗಿ ಪ್ರತಿಯೊರವರಲ್ಲಿ, ಇವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ಶುಗರ್ ಪೇಷಂಟ್ ಇರುವಂತಹ ಒಂದು ವ್ಯಕ್ತಿಯನ್ನು ನಮಗೆ ಕಾಣ್ಬೋದು. ಯಾಕಾಗಿ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬೇಕು, ಯಾವ ರೀತಿಯ ಲಕ್ಷಣಗಳು ಅದರಲ್ಲಿ ಗೊತ್ತಾಗುತ್ತೆ, ಆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು, ಇದರೆಲ್ಲದರ ವಿಚಾರವಾಗಿಯೂ ಕೂಡ ನಾವು ನೋಡಬೇಕಾದದ್ದು ಬಹಳ ಅನಿವಾರ್ಯತೆ, ಪ್ರಮುಖವಾದಂಥ ಒಂದು ವಿಚಾರ ಕೂಡ ಹೌದು. ಸಣ್ಣ ಮಕ್ಕಳಲ್ಲಿ ಕೂಡ ಇವತ್ತು ಬರುವಂತಹ ಮಧುಮೇಹವನ್ನು ಕೂಡ ನಾವು ನೋಡ್ಬೋದು. ಏನಾಗಿರ್ಬೋದು ಇದಕ್ಕೆ ಕಾರಣ? ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
6: ಎಲ್ರಿಗೂ ನಮಸ್ತೆ.
5: ಈ ಮಧುಮೇಹ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನದಲ್ಲಿ, ಯಾಕಂದರೆ ಇವಾಗ ನಮ್ಮ ಭಾರತದಲ್ಲಿ ಕೂಡ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಏನಾಗಿರ್ಬೋದು ಅದಕ್ಕಿಂತ ಮುಂಚೆ ಈ ಮಧುಮೇಹ ಎಂದ್ರೇನು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಇದರ ಬಗ್ಗೆ ಒಂದು ವಿವರಣೆ ಕೊಡ್ಬೋದಾ?
6: ಮಧುಮೇಹ, ಇದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೇವೆ. ಇದಕ್ಕೆ ಮೇಯ್ನ್ ಆಗಿ ಕಾರಣಗಳೇನೆಂದರೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಉಂಟು. ಹೆಚ್ಚಿನ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆದ ಕಾರಣ ಜೀವಕೋಶಗಳಿಗೆ ಈ ಸಕ್ಕರೆಯ ಅಂಶ ಬಹುಮುಖ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದ್ರೆ, ಪ್ರತಿಯೊಂದು ಜೀವಕೋಶಕ್ಕೆ ಶಕ್ತಿ ಬೇಕಾದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಎಂತ ಹೇಳ್ತೇವೆ ನಾವು ಇಂಗ್ಲಿಷಲ್ಲಿ, ಅದನ್ನು ಸರಿಯಾಗಿ ಮೆಟಬಾಲಿಸಮ್ ಆಗಬೇಕು, ಅಂದರೆ ಅದು ಕರೆಕ್ಟಾಗಿ ಜೀರ್ಣ ಆಗಬೇಕು. ಅದಕ್ಕೋಸ್ಕರ ಒಂದು ಹಾರ್ಮೋನ್ ಅಗತ್ಯ, ಅದನ್ನು ನಾವು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ದೇಹದಲ್ಲಿರುವ ಮೇದೋಜೀರಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ ಎನ್ನುವ ಒಂದು ಜೀವಕೋಶದಲ್ಲಿ ಉತ್ಪತ್ತಿಯಾಗ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಹಾರ್ಮೋನ್ ಇದ್ದು ಕೊರತೆ ಇರ್ತದೆ. ಆದ ಕಾರಣ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಗ್ಲೂಕೋಸ್ ಅವರಿಗೆ ಬಾಡಿಗೆ ಕರೆಕ್ಟ್ ಸಿಗುವುದಿಲ್ಲ, ಹಾಗೆ ಅವರ ದೇಹದಲ್ಲಿ ತುಂಬ ಬದಲಾವಣೆಗಳು ಕಾಣಿಸ್ತೊಡಗ್ತವೆ. ಸೊ ಇದರಿಂದ ಸುಸ್ತಾಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಪದೇ ಪದೇ ಹಸಿವಾಗುವುದು,
5: ಅನಾರೋಗ್ಯಕ್ಕೆ
6: ಅನಾರೋಗ್ಯ ಇದರಿಂದವೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹೈಪರ್ ಟೆನ್ಷನ್ ಅಂದರೆ ಅಧಿಕ ರಕ್ತದೊತ್ತಡ ಈ ಥರ, ಮತ್ತೆ ಗಾಯ ಆದರೆ ಗುಣ ಆಗೋದಿಲ್ಲ, ಆ ಥರ ಲಕ್ಷಣಗಳು ಕಂಡು
5: ಬರುತ್ತೆ ಅಂತ. ಒಂದು ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಅಂದರೆ ನಾವು ತಿನ್ನುವ ಯಾವುದೇ ಒಂದು ಆಹಾರದಲ್ಲಿ ಆ ಗ್ಲುಕೋಸ್ ಮಟ್ಟ ಅಂತ ಏನಿರುತ್ತೋ ಸೊ ಅದು ಏರಿಕೆ ಆಗಬಾರ್ದು ಅಂತ.
6: ಹೌದು, ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಫ್ಯಾಟ್ ಇರ್ತದೆ. ಸೊ ಇದನ್ನು ನಾವು ಸರಿಯಾಗಿ ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕಾದ್ರೆ ಇನ್ಸುಲಿನ್ ಹಾರ್ಮೋನ್ ಮುಖ್ಯ. ಹಾಗೆ ಈ ಕೊರತೆ ಇರುವ ಕಾರಣ ಇವರಲ್ಲಿ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಇರ್ತದೆ. ಜೀವಕೋಶಗಳು ಉಪಯೋಗ ಮಾಡಿಕೊಳ್ಳುವುದಿಲ್ಲ, ಯಾಕಂದ್ರೆ ಹಾರ್ಮೋನ್ ಕೊರತೆ ಇರುವ ಕಾರಣ. ಹಾಗಾಗಿ ರಕ್ತದಲ್ಲಿ ವೇಸ್ಟ್ ಆಗ್ತದೆ ಗ್ಲುಕೋಸ್. ಅದಕ್ಕೆ ನಾವು ಟೆಸ್ಟ್ ಮಾಡುವಾಗ ಅಧಿಕ ಸಕ್ಕರೆಯ ಅಂಶ ಕಾಣ್ತದೆ ರಕ್ತದಲ್ಲಿ. ಅವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಶುಗರ್ ಉಂಟು, ಡಯಾಬಿಟಿಸ್ ಉಂಟು ಅಂತ ಹೇಳ್ತಾರೆ.
5: ಈ ಮಧುಮೇಹ ಇದರಲ್ಲಿ ಟೈಪ್ಸ್ಗಳಿದೆಯಾ, ವಿಧಗಳಿದೆಯಾ?
6: ಹೌದು, ಡಯಾಬಿಟಿಸ್ ಅಥವಾ ಮಧುಮೇಹ ಇದರಲ್ಲಿ ತುಂಬಾ ವಿಧಗಳಿವೆ. ಟೈಪ್ ಒನ್ ಅಂತ ಹೇಳ್ತೇವೆ, ಅಂದ್ರೆ ಇದರಲ್ಲಿ ನಾವು ಮೇನ್ ಆಗಿ ಅವರು ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುದಿಲ್ಲ, ಯಾಕಂದ್ರೆ ಅದೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದ್ರೆ ಅವರ ಜೀವಕೋಶವನ್ನು ಅವರ ದೇಹದ ರೋಗ ನಿರೋಧಕ ಶಕ್ತಿಯೇ ಅದು ಬೇರೆ ಫಾರಿನ್ ವಸ್ತು ಅಂತ ತಿಳ್ಕೊಂಡು ಫೈಟ್ ಮಾಡ್ತದೆ. ಅವಾಗ ಎಂತಾಗ್ತದೆ, ಆ ಜೀವಕೋಶಗಳೆಲ್ಲ ಕ್ಷೀಣಗೊಳ್ತಾ ಹೋಗ್ತದೆ. ನಾನು ಹೇಳಿದಲ್ಲ, ಮೇಧೋಜೀರಕಾಂಗ ಗ್ರಂಥಿಯ ಒಂದು ಜೀವಕೋಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಆದರೆ ಆ ಜೀವಕೋಶವನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಕಡಿಮೆ ಮಾಡುವ ತರ ಆಗ್ತದೆ. ಸಂಖ್ಯೆಗಳು ಕಡಿಮೆ ಆದ ಹಾಗೆ ಇನ್ಸುಲಿನ್ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಟೈಪ್ ಒನ್ ಡಯಾಬಿಟೀಸ್ ಅಥವಾ ಮಧುಮೇಹದಲ್ಲಿ ಅವರಿಗೆ ನಾವು ಇನ್ಸುಲಿನ್ ಅನ್ನು ಇಂಜೆಕ್ಷನ್ ರೂಪದಲ್ಲಿ ನಾವು ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುವ ಮಧುಮೇಹ ಟೈಪ್ ಒನ್ ಅಂತ ಹೇಳ್ತೇವೆ. ಮತ್ತೆ ಟೈಪ್ ಟೂ ಅಂದ್ರೆ ಅದರಲ್ಲಿ ನಾವು ಜೀವಕೋಶದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಆದರೆ ಅದನ್ನು ನಮ್ಮ ದೇಹವೇ ದೇಹದ ಜೀವಕೋಶಗಳು ರಿಸೀವ್ ಮಾಡಲಿಕ್ಕೆ ಅಂದರೆ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ, ಅಂದರೆ ಅಪೋಸಿಷನ್ ತೋರಿಸ್ತದೆ. ಹೀಗಾಗಿ ಟೈಪ್ ಟೂ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಟೈಪ್ ಇದೆ, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವ ಸಕ್ಕರೆ ಕಾಯಿಲೆ, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಅವಧಿ ಮುಗಿಯುವಾಗ ನಾರ್ಮಲ್ ಆಗ್ತದೆ, ಅಂದ್ರೆ ಸಹಜ ಸ್ಥಿತಿಗೆ ನಮ್ಮ ದೇಹದ ಗ್ಲುಕೋಸ್ ಅಂಶ ನಾರ್ಮಲಿ ಬರ್ತದೆ. ಆದ್ರೆ ಕೆಲವೊಂದ್ಸಲ ಇದೇ ಕಂಟಿನ್ಯೂ ಆಗಿ ಟೈಪ್ ಟು ಡಯಾಬಿಟಿಸ್ ಆಗುವ ಚಾನ್ಸಸ್ ಇರ್ತದೆ.
5: ಓಕೆ, ಹಾಗಾಗಿ ವಿಧಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಧುಮೇಹ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಸೊ ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ?
6: ಸಾಮಾನ್ಯವಾಗಿ ಒಂದು 10%ನಷ್ಟು ಟೈಪ್ ಒನ್ ಡಯಾಬಿಟೀಸ್ ಇದೆ, ಮತ್ತೆ 70%ನಷ್ಟು ಟೈಪ್ ಟು. ಅಂದರೆ ನಾವು ಒಂದು ರಿಸರ್ಚ್ ಮಾಡುವಾಗ ಇಷ್ಟು ಜನರಲ್ಲಿ ಇಷ್ಟು ಪರ್ಸೆಂಟೇಜ್ ಕಂಡು ಬಂದಿದೆ. ಟೈಪ್ ಒನ್ನ ಜುವೆನೈಲ್ ಡಯಾಬಿಟೀಸ್, ಅಂದರೆ ಅದನ್ನು ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದರೆ ಅದು ಚಿಕ್ಕ ಮಗು ಇರುವಾಗ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂಥದ್ದು, ಅಂದರೆ ಒಂದು ಸಣ್ಣ ಮಗು ಇರುವಾಗ ಶುರುವಾಗುವ ಡಯಾಬಿಟೀಸ್. ಟೈಪ್ ಟೂ ಅಂದರೆ ಅದು ಒಂದು 45 ಇಯರ್ಸ್ ಆದಮೇಲೆ ಅದನ್ನು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೇವೆ, ಅಂದರೆ ವಯಸ್ಕರಲ್ಲಿ ಕಾಣುವಂತಹ ಡಯಾಬಿಟೀಸ್.
5: ಓಕೆ, ಸೊ ಇದರ ಪ್ರಮುಖವಾಗಿ ನಾವು ಏನು ಲಕ್ಷಣಗಳನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು?
6: ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಗ್ಲುಕೋಸ್ ಅಂಶ ಸರಿಯಾಗಿ ನಮ್ಮ ದೇಹ ತಕ್ಕೊಳ್ಳುವುದಿಲ್ಲ, ಹಾಗಾಗಿ ಒಂದು ಸುಸ್ತು ಒಂದು ಸಾಮಾನ್ಯವಾದ ರೋಗ ಲಕ್ಷಣ ಆಗಿರ್ತದೆ. ಸುಸ್ತು ಜೊತೆಗೆ ವೆಯ್ಟ್ ಲಾಸ್, ಅಂದರೆ ತೂಕ ಕಡಿಮೆ ಆಗುವಂಥದ್ದು, ಯಾಕಂದರೆ ನಮ್ಮ ದೇಹದಲ್ಲಿರುವ ಕೊಬ್ಬು ತುಂಬಿರುವ ಜೀವಕೋಶಗಳಿರ್ತವಲ್ಲ ಅದರಲ್ಲಿ ತುಂಬ ಬದಲಾವಣೆಗಳಾಗ್ತವೆ. ಮತ್ತು ಪ್ರೋಟೀನ್ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಹಾಗಾಗಿ ಮಸಲ್ಸ್ ಬ್ರೇಕ್ ಆಗುವಂಥದ್ದು, ಮಸಲ್ಸ್ ಥಿಕ್ನೆಸ್ ಕಡಿಮೆ ಆಗುವಂಥದ್ದು, ಸ್ನಾಯುಗಳ ಸಪುರ ಆಗುವಂಥದ್ದು, ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ.
5: ಓಕೆ, ಈ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಮಧುಮೇಹದಲ್ಲಿ
6: ಕಾಣಬಹುದು. ಇದಲ್ಲದೆ ಹಲವಾರು ಲಕ್ಷಣಗಳಿವೆ, ಅಂದರೆ ಪದೇ ಪದೇ ಮೂತ್ರಕ್ಕೆ ಹೋಗುವ ಹಾಗೆ ಅನುಭವ ಆಗುವಂಥದ್ದು, ಮತ್ತು ಇದರಿಂದಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ನಮ್ಮ ದೇಹದಲ್ಲಿ ಕೆಲವೊಂದು ಖನಿಜಾಂಶಗಳು ಕೂಡ ಬಹುಮುಖ್ಯ. ಈಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡಬೇಕಾದ್ರೆ ಒಂದೊಂದು ಖನಿಜಾಂಶಗಳು, ಹಾಗಾಗಿ ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕಂದರೆ ನಮ್ಮ ಮೂತ್ರದಲ್ಲಿ ತುಂಬ ಎಲೆಕ್ಟ್ರೋಲೈಟ್ ಲಾಸ್ ಆಗ್ತದೆ ಪದೇ ಪದೇ ಮೂತ್ರ ಹೋಗುವ ಕಾರಣ. ಹೌದು, ಮತ್ತೆ ಗ್ಲೂಕೋಸ್ ಅಂಶ ಕೂಡ ಯೂರಿನ್ ಮೂತ್ರದಲ್ಲಿ ಲಾಸ್ ಆಗುವ ಕಾರಣ ಹಸಿವಾಗುವಂಥದ್ದು, ಪದೇ ಪದೇ ಹಸಿವಾಗುವಂಥದ್ದು, ಮತ್ತೆ ಏನಾದರೂ ಗಾಯ ಆದರೆ ಗುಣ ಆಗುವುದಿಲ್ಲ, ಅದು ಕೂಡ ಬಹುಮುಖ್ಯವಾದ ರೋಗ ಲಕ್ಷಣಗಳಾಗಿರ್ತದೆ.
5: ಓಕೆ, ಸೊ ಇನ್ನು ಮೈನ್ ಆಗಿ ನಾವು ನೋಡಬೇಕಾದದ್ದು, ಯಾಕಂದರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟೈಪ್ಸ್ಗಳು ಕೂಡ ಇದೆ ಇದರಲ್ಲಿ, ಒಂದಿಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಕೂಡ ನಾವು ನೋಡಿಕೊಳ್ಬೋದು. ಆದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ, ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಕಾರಣಗಳು ಅಂತೂ ಕೂಡ ಬರುತ್ತೆ. ಸೊ ಪ್ರಮುಖವಾಗಿ ಮೈನ್ ಆಗಿ ನಾವು ನೋಡುವಂಥದ್ದು ಈ ಮಧುಮೇಹಕ್ಕೆ ಕಾರಣಗಳು ಏನೇನು?
6: ಕಾರಣಗಳು ಒಂದು ಆಟೋಇಮ್ಯೂನ್ ಕಾಸಸ್ ಇರ್ತದೆ, ಅದು ಜೆನೆಟಿಕ್, ಅಂದರೆ ನಮ್ಮ
5: ವಂಶ ಪಾರಂಪರ್ಯ
6: ಅಂತ ಹೇಳ್ತೇವೆ. 50% ಚಾನ್ಸಸ್ ಇರ್ತದೆ, ಇಬ್ರು ತಂದೆ ತಾಯಿ ಇಬ್ಬರಿಗೂ ಶುಗರ್
5: ಇದ್ರೆ ಅದು ಜೆನೆಟಿಕ್ ಆಗಿ ಬರುವಂತದ್ದು.
6: ಮತ್ತೆ ಬೇರೆ ನಮ್ಮ ಜೀವನ ಶೈಲಿ, ಕಡಿಮೆ ದೇಹದ ಚಟುವಟಿಕೆಗಳು,
5: ವ್ಯಾಯಾಮವಿಲ್ಲ,
6: ಮತ್ತೆ ಆಹಾರದಲ್ಲಿ ಕೂಡ ನಾವು ಅಧಿಕ ಎಂತ ಬೊಜ್ಜು ಭರಿಸುವಂತ ಆಹಾರಗಳು, ಫ್ರೈಡ್ ಫುಡ್, ಅಂದ್ರೆ ಫ್ರೈ ಮಾಡುವಂತ ಆಹಾರಗಳು, ಬೇಕರಿ ಫುಡ್ಗಳು, ಆ ಥರ ಎಲ್ಲ ತಿಂದರೆ ಅಧಿಕ ಬೊಜ್ಜು ಕಾರಣ ಆಗ್ತದೆ. ಈ ಬೊಜ್ಜಿನಿಂದ ಕೂಡ ಶುಗರ್ ಬರೋ ಚಾನ್ಸಸ್ ಇರ್ತದೆ. ಯಾಕಂದರೆ ಒಂದು ಸ್ಟಡಿ ಅಥವಾ ಒಂದು ರಿಸರ್ಚ್ ಪ್ರಕಾರ ಹೊಟ್ಟೆಯ ಫ್ಯಾಟ್ ಜಾಸ್ತಿ ಇದ್ದವರಿಗೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಬೇರೆ ದೇಹದಲ್ಲಿ ಆ ಕೊಬ್ಬಿನಾಂಶ ಈಕ್ವಲ್ ಆಗಿ ಶೇರ್ ಆದರೆ ಕಡಿಮೆ ಚಾನ್ಸಸ್. ಹೊಟ್ಟೆಯಲ್ಲಿ ಜಾಸ್ತಿ ಬೊಜ್ಜಿನಾಂಶ ಇದ್ದರೆ ಜಾಸ್ತಿ ಚಾನ್ಸಸ್ ಇರ್ತದೆ. ಹಾಗೆ ಅಧಿಕ ಬೊಜ್ಜು ಕೂಡ ಒಂದು ಕಾರಣ. ಮತ್ತೆ ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡದೇ ಇದ್ರೆ ಬೊಜ್ಜು ಹಾಗೆ ಉಳಿಯುತ್ತದೆ. ಮತ್ತೆ ನಮ್ಮ ಆಹಾರ ಕ್ರಮಗಳು, ಇದೆಲ್ಲ ಮುಖ್ಯವಾದ ಕಾರಣಗಳಾಗಿದೆ. ಅದಲ್ಲದೆ ಸ್ಟ್ರೆಸ್ ಅಂತ ಅಧಿಕ ಒತ್ತಡ, ಕೆಲಸದ ಒತ್ತಡ, ಇದರಿಂದಾಗಿ ಕೂಡ ರಿಪೀಟೆಡ್ ನಮ್ಮ ತುಂಬಾ ಟೈಮಿಂದ ಸ್ಟ್ರೆಸ್ ಆಗಿದ್ರೆ ನಮ್ಗೆ ಅದರಿಂದ ಕೂಡ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ.
5: ಮಾನಸಿಕ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸದ ಒತ್ತಡ, ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಕಾರಣ.
6: ಅದಕ್ಕಾಗಿ ಈಗದ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋದಂತೂ ತುಂಬಾ ಕಾಮನ್ ಆಗಿದೆ. ಯಾಕಂದ್ರೆ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದೇವೆ, ಎಲ್ಲರೂ ಅಧಿಕ ಒತ್ತಡವನ್ನು ಅನುಭವಿಸ್ತಾ ಇದ್ದಾವೆ ಎಲ್ಲರೂ ಜೀವನದಲ್ಲಿ. ಆದ ಕಾರಣ ಯೋಗ ಮತ್ತು ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಬಹು ಮುಖ್ಯ ಪಾತ್ರ ವಹಿಸ್ತದೆ ಡಯಾಬಿಟೀಸ್ ಅನ್ನು ಕಂಟ್ರೋಲ್ ಮಾಡೋದ್ರಲ್ಲಿ.
5: ಎಸ್, ಓಕೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯೋಗ ಮತ್ತು ಈ ನ್ಯಾಚುರೋಪತಿ ಇದು ಯಾವ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಮಧುಮೇಹವನ್ನು ನಿವಾರಿಸುವ ನಿಟ್ಟಿನಲ್ಲಿ? ಸೊ ಇದರ ಬಗ್ಗೆ
6: ನಾವು ಡಯಾಬಿಟೀಸ್ಗೆ ಬೇಕಾಗುವ ಕಾರಣವನ್ನು ನೋಡಿದ್ರೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಅಧಿಕ ಒತ್ತಡ ಕೂಡ ಒಂದು ಕಾರಣ. ಹೀಗೆ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಯೋಗ ತುಂಬಾ ಬಹುಮುಖ್ಯ. ಯಾಕಂದ್ರೆ ನಾವು ಯೋಗವನ್ನು ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮನಸ್ಸು ಸರಿ ಇದ್ದಾಗ ಮಾತ್ರ ನಮ್ಮ ದೇಹ ಕೂಡ ಸರಿ ಇರುತ್ತೆ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಒತ್ತಡ ಕಡಿಮೆ ಇರ್ತದೆ, ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ತುಂಬಾ ಆಸನಗಳಿವೆ, ಪ್ರಾಣಾಯಾಮಗಳಿವೆ. ಇದನ್ನು ನಾವು ದಿನನಿತ್ಯ ಒಂದು ಗಂಟೆಯ ಅಷ್ಟು ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿದರೆ ನಮಗೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ನಾವು ಡಯಾಬಿಟೀಸ್ ಬರದ ಹಾಗೆ ಪ್ರಿವೆಂಟ್ ಮಾಡ್ಬೋದು. ಬಂದ ಮೇಲೆ ನೋಡೋದಿದ್ರೆ ನಾವು ನಮ್ಮ ಆಹಾರದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬೋದು. ಅಂದರೆ ಹೈ ಗ್ಲೈಸಿಮಿಕ್ ಫುಡ್ ಅಂತ ಹೇಳ್ತೇವೆ, ಕೆಲವು ಆಹಾರ ತಿಂದರೆ ನಾವು ಕೂಡಲೇ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿಬಿಡ್ತದೆ. ಈಗ ಆಲ್ರೆಡಿ ಅವರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವ ಕಾರಣ ನಾವು ಮತ್ತೆ ನಾವು ಹಾಗೆ ಆಹಾರವನ್ನು ಜಾಸ್ತಿ ತಿಂತ ಇದ್ರೆ ಅದರ ಬದಲು ನಾವು ಕಮ್ಮಿ ಇರುವ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ತಿನ್ನಬೇಕು, ಮತ್ತು ಹೈ ಫೈಬರ್ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ತಿನ್ನಬೇಕು, ಮತ್ತು ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳು, ನಟ್ಸ್ ಅಂತ ಹೇಳ್ತೇವೆ ಅಂದರೆ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳನ್ನು ತಿನ್ನೋದು, ಮತ್ತು ಅಧಿಕ ಹಣ್ಣು ಮತ್ತು ವೆಜಿಟೇಬಲ್ಸನ್ನು ತಿನ್ನುವಂಥದ್ದು. ಇದರಿಂದ ನಮಗೆ ಹೆಚ್ಚಿನ ಖನಿಜಾಂಶಗಳು ಸಿಗ್ತವೆ ದೇಹಕ್ಕೆ. ಈಗ ಡಯಾಬಿಟೀಸ್ನವರಿಗೆ ದೇಹದಲ್ಲಿ ಏನಾದರೂ ಗಾಯಗಳಿದ್ದರೆ ಅಥವಾ ಇನ್ಫೆಕ್ಷನ್ಸ್ ಇದ್ದರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನಮ್ಮದರಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಮಸಾಜ್ ಮತ್ತು ಅಕ್ಯುಪಂಕ್ಚರ್ ಅಂತ ಇದೆ. ಅಂದರೆ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಇರ್ತದೆ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ, ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೀಲಿಂಗ್ ಬೇಗ ಆಗ್ತದೆ ದೇಹದಲ್ಲಿ, ಮೆಟಬಾಲಿಸಮ್ಸ್ ಕೂಡ ನಾರ್ಮಲ್ ಆಗ್ತದೆ ದೇಹದ. ಅದಲ್ಲದೆ ಹೈಡ್ರೋಥೆರಪಿ ಅಥವಾ ನೀರಿನ ಚಿಕಿತ್ಸೆಗಳಿವೆ, ಇದರಿಂದಾಗಿ ಕೂಡ ದೇಹದ ರಕ್ತ ಸಂಚಲನೆ ನಾರ್ಮಲ್ ಆಗ್ತದೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತದೆ. ಇದರಿಂದಾಗಿ ಕೂಡ ನಮ್ಮ ಡಯಾಬಿಟೀಸ್ ಕೂಡ ಗುಣ ಆಗ್ತದೆ,
2: ಕಂಟ್ರೋಲ್ ಬರ್ಬೋದು,
6: ಕಂಟ್ರೋಲ್ ಬರ್ತದೆ.
2: ಯಾಕಂದ್ರೆ ಮೈನ್ ಆಗಿ ನಾವು ನೋಡಬೇಕಾದದ್ದೇ ಅದರ ಮೂಲವನ್ನು ಪತ್ತೆ ಹಚ್ಚು.
6: ಹೌದು, ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ನಾವು ರೋಗ ಲಕ್ಷಣದ ಮೇಲೆ ಸೆಕೆಂಡರಿ, ಅದು ನಮಗೆ ಫಸ್ಟಿಗೆ ನಾವು ನೋಡೋದು ಪ್ರೈಮರಿ ಕಾಸಸ್, ಅಂದರೆ ಆ ರೋಗ ಹೇಗೆ ಉತ್ಪತ್ತಿ ಆಯಿತು. ಸ್ಟ್ರೆಸ್ ಇರ್ಬೋದು ಅಥವಾ ಏನಾದರೂ ವ್ಯಾಯಾಮಗಳು ಕಡಿಮೆ ಆಗಿರ್ಬೋದು, ಹೀಗಾಗಿ ಹಾಗೆ ನಾವು ಅದನ್ನು ಫಸ್ಟ್ಗೆ ಗುಣ ಮಾಡ್ತೇವೆ, ಪ್ರೈಮರಿ ಕಾಸಸ್.
2: ಇತ್ತೀಚಿನ ಒಂದಿಷ್ಟು ಮಧುಮೇಹ ರೋಗಿಗಳು ಗುಣಾದವರು ಕೂಡ ಹೇಳಿರುವಂಥ ಒಂದು ವಿಷಯ ಕೂಡ ಹೌದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದಿಷ್ಟು ಮಧುಮೇಹವನ್ನು ಕಂಟ್ರೋಲ್ಗೆ ಬಂದಿದ್ದೀವಿ ಅಂತ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋಗುವಂಥವರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಂತ ಕೂಡ ನೋಡಬಹುದು.
6: ಕೆಲವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಅಲೋಪತಿ ಮೆಡಿಸಿನ್ಸ್, ಅದನ್ನು ತಗೊಳ್ಳೋದ್ರಿಂದ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈಗ ಎಲ್ಲಾದರೂ ಅವರಿಗೆ ಫಿನಟಾಯಿನ್ ಅನ್ನುವ ಒಂದು ಡ್ರಗ್ಸ್ ತಗೊಂಡ್ರೆ ಅದರಿಂದಾಗಿ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗುವ ಕಾರಣ. ಅದರಿಂದಾಗಿ ಮೆಡಿಸಿನ್ಸ್ಗಳು ಹೆಲ್ಪ್ ಮಾಡ್ತದೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ. ಆದಷ್ಟು ನಾವು ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಫಾಲೋ ಮಾಡುವ ಮೂಲಕ ಅದನ್ನು ಬರದ ಹಾಗೆ ತಡೆಗಟ್ಟಬಹುದು, ಮತ್ತು ಬಂದ ಮೇಲೆ ಕೂಡ ತಕ್ಕ ಮಟ್ಟಿಗೆ ಅದನ್ನು ನಾವು ಗುಣಪಡಿಸಬಹುದು. ತುಂಬಾ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಆಹಾರದೊಟ್ಟಿಗೆ ಚೇಂಜಸ್ ಮಾಡೋದ್ರ ಒಟ್ಟಿಗೆ ಮೆಡಿಸಿನ್ ಕೂಡ ಅಗತ್ಯ ಇರ್ತದೆ, ಇಲ್ಲ ಅಂದ್ರೆ ಮೆಡಿಸಿನ್ ಇದು ಅಗತ್ಯ ಇರುತ್ತಿಲ್ಲ.
2: ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಮಧುಮೇಹವನ್ನು ಪ್ರಿವೆಂಟ್ ಮಾಡಬಹುದು, ಸೊ ಅದನ್ನು ಗುಣಪಡಿಸಬಹುದು, ಅದರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳ್ಬೋದಾ?
6: ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಬಂದರೆ ಜಾಸ್ತಿ ಒತ್ತಡ ಹಾಕಿಕೊಳ್ಳುವ ಬದಲು ಹೀಗೆ ಕೆಲವೊಂದು ಮನೆಯಲ್ಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಸ್ವಲ್ಪ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡ್ಬೋದು. ಯೋಗ ಮಾಡುವಂಥದ್ದು ಅಥವಾ ಏನಾದರೂ ಹತ್ತಿರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ನಾವು ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
2: ಓಕೆ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೇಳುಗರೆ, ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಮಧುಮೇಹ, ಅದರ ಕಾರಣಗಳು, ಲಕ್ಷಣಗಳು, ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸಿದರು. ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಟುಂಟುಲ್ಲಾರಿ ಇದು ರೇಡಿಯೋ ಸಾರಂಗ್ 107.8 FM. ಇದು ರಂಗ್ ರಂಗ್ರೋ ಜೀವನ ಇಂಡತ ಮೊಯ್ಲಂಜಿ ಬ್ಯಾರಿ ಕಾರ್ಯಕ್ರಮದಕ್ಕೆ ಎಲ್ಲರಿಗೂ ಕಲ್ಬುನೋರ್ನ ಸ್ವಾಗತ. ಇಂಡತ ಮೊಯ್ಲಂಜಿ ಬ್ಯಾರಿ ಕಾರ್ಯಕ್ರಮದಲ್ಲನ ಕೊರಿಯ ಬ್ಯಾರಿ ಪಾಟಿನಲ್ಲಿ ಕೇಟೊಂಡು ಬರುವ

0: Radio Sarang 107.8 FM. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಸಾಹಿತ್ಯ ಪ್ರೇಮಿ ಹಾಗೂ ದಕ್ಷ ಆಡಳಿತಗಾರ ದಿವಂಗತ ಡಾಕ್ಟರ್ ಬಿ ಯಶೋವರ್ಮ ಅವರ ಜನ್ಮದಿನದ ಪ್ರಯುಕ್ತ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇವುಗಳ ಕನ್ನಡ ವಿಭಾಗಗಳು ಒಟ್ಟಾಗಿ ಆಯೋಜಿಸಿದ ಯಶೋಭಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಎಂ ಮೋಹನ್ ಆಳ್ವ ಇವರ ಮಾತುಗಳನ್ನು ಕೇಳೋಣ.
1: ನನ್ನ ಸಹೋದರನಾಗೆ ಯಶೋವರ್ಮರವರು ನಾನು ಕಲಿತಾ ಇರುವಾಗ ಮಹಾವೀರ ಕಾಲೇಜಿನಲ್ಲಿ ಜೈನ್ ಹೈಸ್ಕೂಲ್ನಲ್ಲಿ ನಮ್ಮೊಟ್ಟಿಗೆ ಕಲಿತಾ ಇದ್ದವರು. ಬಹಳ ದೀರ್ಘವಾದಂತಹ ನನ್ನ ಮತ್ತವರ ಒಂದು ಸಂಬಂಧ. ಆಮೇಲೆ ಅವರು ಹಲವಾರು ಜವಾಬ್ದಾರಿಗಳನ್ನು ತೆತ್ತುವಾಗ ಅವರ ಒಟ್ಟಿಗೆ ನಾನು ಬಹಳಷ್ಟು ಹತ್ತಿರದಿಂದ ಅವರ ಕುಟುಂಬದಾಗೆ ಇದ್ದವ. ಅವರು ಕೀರ್ತಿಶೇಷರಾದಾಗ ಎಲ್ಲರೂ ನೊಂದುಕೊಳ್ಳುವ ಹಾಗೆ ನಾನೂ ಅವರ ಒಬ್ಬ ಕುಟುಂಬದ ಸದಸ್ಯನಾಗಿ ಬಹಳಷ್ಟು ನೊಂದುಕೊಂಡವ. ಅವರ ನೆನಪು ನನಗೆ ಸದಾ ಯಾವಾಗಲೂ ದಿನನಿತ್ಯ ನನಗೆ ಬೇಕು ಅಂತ ಅಪೇಕ್ಷೆ ಮಾಡಿಕೊಂಡು ನಮ್ಮ ವಿದ್ಯಾಸಂಸ್ಥೆಯ ಆವರಣದ ಒಳಗೆ ಸುಮಾರು 28 ಕೋಟಿಯಷ್ಟು ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಒಂದು ಸಂಕೀರ್ಣವನ್ನು ಕಟ್ಟಿ ಅದಕ್ಕೆ ಯಶೋ ಕಿರಣ ಅಂತ ಒಂದು ಹೆಸರನ್ನು ಇಟ್ಟುಕೊಂಡು ಅವರ ಏನು ಜೀವನದ ಬಹಳಷ್ಟು ಸಂದೇಶಗಳಿದೆ ಅದೆಲ್ಲವನ್ನೂ ಅಲ್ಲಿ ಚಿತ್ರಿಸಿಕೊಂಡು ದಿನನಿತ್ಯ ನಾನು ಅದರ ಒಳಗೆ ಒಂದು ದೇವಸ್ಥಾನಕ್ಕೆ ಹೋಗುವಾಗ ದಿನನಿತ್ಯ ಹೋಗಿಕೊಂಡು ದಿನಾ ಅವರಿಗೆ ಅವರನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವ. ಇದಕ್ಕೆ ಕಾರಣ ಹಲವಾರಿದೆ. ಇವತ್ತು ಈ ವಿದ್ಯಾಸಂಸ್ಥೆಯಲ್ಲಿ ಇದು ಸಂಸ್ಮರಣ ಕಾರ್ಯಕ್ರಮ ಆಗ್ತದೆ. ಈ ವಿದ್ಯಾ ಸಂಸ್ಥೆ ನಮ್ಮ ನಾಡಿನ ಬಹಳ ಪುರಾತನವಾದಂತಹ ಒಂದು ಸಂಸ್ಥೆ. ಇಲ್ಲಿ ಇವತ್ತು ನಿಮ್ಮಂತ ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಕೂತ್ಕೊಂಡಿದ್ದೀರಿ. ನೀವು ಬಹಳ ನಿಕಟವಾದಂತಹ ಹತ್ತಿರದ ನಿಮಗೆ ಸಂಬಂಧ ಯಶೋವರ್ಮನೊಟ್ಟಿಗೆ ಇಲ್ಲದೆ ಹೋಗಿರಬಹುದು. ಆದ್ರೆ ನಿಮ್ಮಂತ ವಿದ್ಯಾರ್ಥಿಗಳು ಇನ್ನು ಮುಂದೆ ಇಂತಹ ಶಿಕ್ಷಣ ತಜ್ಞರನ್ನು ಮತ್ತು ಹಲವಾರು ಸಂದೇಶಗಳನ್ನು ಮೌಲ್ಯಗಳನ್ನು ನಾಡಿಗೆ ಕೊಟ್ಟವರನ್ನು ಆಗಾಗ ನಾವು ಸ್ಮರಿಸಬೇಕಾದ ನಮ್ಮ ಕರ್ತವ್ಯ. ಕರೆತುಕೊಂಡು ಈ ಮೌಲ್ಯಗಳೆಲ್ಲ ಮುಂದೆ 100 ಕಾಲ ಸೂರ್ಯಚಂದ್ರನಷ್ಟು ಕಾಲ ಮುಂದೆ ಹೋಗಬೇಕಾದಂತಹ ಅನಿವಾರ್ಯತೆ ನಮ್ಮ ನಾಡಿಗಿದೆ. ಇವತ್ತು ಬಹಳ ಅರ್ಥಪೂರ್ಣವಾಗಿ ಒಂದು ಸರಿಯಾದ ಜಾಗದಲ್ಲಿ ಇವತ್ತು ಅವರನ್ನ ಸಂಸ್ಮರಣೆ ಆಗುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಬಹಳಷ್ಟು ಮೌಲ್ಯಾಧಾರಿತವಂತಹ ಒಂದು ಬದುಕನ್ನು ಮಾಡಿದವರು. ನಾವು ಬಹಳ ಸುಲಭದಲ್ಲಿ ಒಂದು ಮೌಲ್ಯದ ಬಗ್ಗೆ ಹೇಳ್ಬೋದು, ಆದರೆ ಅದನ್ನು ಸೂಕ್ಷ್ಮವಾಗಿ ಹತ್ತಿರದ ಗಮನಿಸುವವರಿಗೆ ಮಾತ್ರ ಗೊತ್ತು. ಆ ಮೌಲ್ಯಾಧಾರಿತವಂತಹ ಬದುಕನ್ನು ಮಾಡಬೇಕಾದ್ರೆ ಜೀವನದಲ್ಲಿ ಎಷ್ಟು ಕಷ್ಟ ಸಾಧ್ಯತೆ ಇರುತ್ತೆ. ಇವತ್ತು ಶ್ರೇಷ್ಠ ಒಂದು ಯೋಚನೆಯನ್ನು ಮಾಡಿಕೊಂಡು ಅದನ್ನು ಯೋಜನೆಯನ್ನು ತಯಾರು ಮಾಡಿಕೊಂಡು ಅದನ್ನು 100ಕ್ಕೆ 100 ಅನುಷ್ಠಾನ ಮಾಡಿದವರು ಯಶೋವರ್ಮರವರು. ಯಾವತ್ತೂ ಅವರು ಆಲೋಚನೆ ಮಾಡುವಾಗ ಸರ್ವಶ್ರೇಷ್ಠವಾದಂತಹ ನಾಡಿಗೆ ಬೇಕಾದಂತಹ ಸಮಾಜಕ್ಕೆ ಬೇಕಾದಂತಹ ಆಲೋಚನೆಯನ್ನು ಅವರು ಮಾಡ್ತಾರೆ. ಆ ಯೋಜನೆಯನ್ನು ಮಾಡಿದ ಮೇಲೆ ಅದನ್ನು ಕಾರ್ಯಗತವಾಗಲಿಕ್ಕೆ ಬಹಳಷ್ಟು ಯೋಜನೆಗಳನ್ನು ಮಾಡಿಕೊಡ್ತಾರೆ. ಅದನ್ನು ಜಟಿಲವಾಗಿ ಮಾಡುವುದಿಲ್ಲ, ಬಹಳ ಸುಲಭದಲ್ಲಿ ಯೋಜನೆಗಳನ್ನು ಹಾಕ್ತಾರೆ. ಈ ಯೋಜನೆ ಅನುಷ್ಠಾನ ಆಗುವಲ್ಲೇ ನಮ್ಮಲ್ಲಿರುವಂಥ ಬಹಳ ತಪ್ಪುಗಳು. ಆದರೆ ಅದನ್ನು ಎಂದೂ ಯೋಜನೆಯನ್ನು ಅನುಷ್ಠಾನ ಆಗುವಲ್ಲಿ ಹಿಂದೆ ಬೀಳುವವರಲ್ಲ. ಅಂಥ ಒಂದು ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾದ್ದು ಶಿಸ್ತು. ಎಲ್ಲರೂ ಇವತ್ತು ಯಶೋವರ್ಮರನ್ನು ಹೇಳಿದ ಕೂಡಲೇ ಅದರೊಟ್ಟಿಗೆ ಶಿಸ್ತನ್ನು ಇವತ್ತು ಜೋಡಣೆ ಮಾಡ್ತಾರೆ. ಅವರಲ್ಲಿ ಒಂದು ಶಿಸ್ತುಬದ್ಧವಾದಂಥ ದಿನಚರಿ ಎಂಬುದಿತ್ತು. ದಿನಚರಿ ಎಂಬ ಮಾತು ಹೇಳಿದೆ. ಲೋಕದಲ್ಲಿರುವಂತಹ ಜಗತ್ತಲ್ಲಿರುವಂತಹ ಎಲ್ಲರಿಗೂ ದೇವರು ಕೊಟ್ಟದ್ದು 24 ಗಂಟೆ, ವಾರದಲ್ಲಿ 7 ದಿವಸ, ತಿಂಗಳಲ್ಲಿ 30 ದಿವಸ, ಆಮೇಲೆ ಒಂದು ವರ್ಷದಲ್ಲಿ 365 ದಿವಸ. ಆದರೆ ಅದನ್ನು ಯಾವ ರೀತಿ ತನ್ನಗಾಗಿ ಮತ್ತು ನಾಡಿಗಾಗಿ ನಮ್ಮ ಸರ್ವರಿಗಾಗಿ ಹೇಗೆ ಉಪಯೋಗ ಮಾಡಬೇಕು ಎಂಬುದು ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ ಶಿಸ್ತು ಎಂಬುದೊಬ್ಬ ಮನುಷ್ಯನಿಗೆ ಬಹಳ ಪ್ರಮುಖವಾಗಿರುವಂಥದ್ದು. ಅವರ ಇಡೀ ಒಂದು ಶಿಸ್ತುಬದ್ಧವಾದಂಥ ಒಂದು ದಿನಚರಿ, 24 ಗಂಟೆಯ ದಿನಚರಿ ಬಹಳ ಶಿಸ್ತುಬದ್ಧವಾಗಿದ್ದದ್ದು. ಆ ದಿನಚರಿಯಲ್ಲಿ ಬಹಳ ಮುಖ್ಯವಾಗಿ ಓದುವುದು, ಬರವಣಿಗೆ, ಕ್ರೀಡೆ, ಕುಟುಂಬದ ಸದಸ್ಯರಿಗೆ ಸಮಯ, ಉದ್ಯಾನ ನಿರ್ವಹಣೆ, ಆಡಳಿತ, ಸಾಮಾಜಿಕ ಸೇವೆ, ಇದೆಲ್ಲವೂ ಅವರ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿ ಹೋಗಿತ್ತು. ಅದಿಲ್ಲದೆ ಅವರ ಜೀವನವೇ ಇಲ್ಲ. ಅವರಿಗೆ ಪ್ರತಿಯೊಂದು ಒಳ್ಳೆಯ ವಿಷಯದಲ್ಲೂ ಕುತೂಹಲ ಇತ್ತು, ಆಸಕ್ತಿ ಇತ್ತು, ಹಾಗೂ ತಿಳಿದುಕೊಳ್ಳುವಂತಹ ಪರಿಪಾಠವಿತ್ತು. ಯಾರೇ ಒಂದು ನಾಡಿನಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಮುಕ್ತ ಕಂಠದಿಂದ ಶ್ಲಾಘಿಸುವವರು, ಅದರ ಬಗ್ಗೆ ತಿಳ್ಕೊಳ್ಳುವವರು. ಅವರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಯಾವತ್ತೂ ಆತ್ಮೀಯತೆಯಿಂದ, ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಾ ಬಂದವರು. ಮನೆಗೆ ಬಂದ ಯಾರೇ ಆಗಲಿ ಅವರನ್ನು ಪ್ರೀತಿಯಿಂದ ಸತ್ಕರಿಸಿದ್ದ ಒಂದು ದೊಡ್ಡ ಆತಿಥ್ಯದ ಗುಣ ಅವರಲ್ಲಿತ್ತು. ನಾನಂತೂ ಧರ್ಮಸ್ಥಳಕ್ಕೆ ಹೋಗುದಂತ ಹೇಳಿದ್ರೆ ನನಗೆ ಅದಕ್ಕಿಂತ ಮಿಗಿಲಾದ ಜಾಗ ಇನ್ನೊಂದಿಲ್ಲ. ಅಲ್ಲಿ ಆಗಾಗ ಹೋಗ್ತಾ ಇದ್ದವ. ಪ್ರತಿ ಸಲ ಹೋಗುವಾಗಲೂ ಕೂಡ ಅವರ ಮನೆಗೆ ನಾನು ಹೋಗಲೇಬೇಕು, ಅವರೊಟ್ಟಿಗೆ ಒಂದು ಕಾಫಿ ತಿಂಡಿಯನ್ನು ಮಾಡಲೇಬೇಕು. ಅದು ಆ ಸಂಬಂಧ ಕಳೆದು ಹೋದದ್ದು ನನಗೆ ಗೊತ್ತಲ್ಲ. ಅವರು ಪೂಜ್ಯ ಹೆಗಡೆಯವರ ಅತ್ಯಂತ ನಿಕಟವಾದಂಥ ಬಂಧುವಾದರು. ಇವತ್ತು ಅವರ ಕಾಮಂದ್ರ ಮಡದಿ ಇವರ ಸ್ವಂತ ಅಕ್ಕನೂ ಆಗಿದ್ದರು. ಎಂದಿಗೂ ಯಾರಲ್ಲೂ ಅದನ್ನು ವ್ಯಕ್ತಪಡಿಸದೆ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಅತ್ಯಂತ ನಿರ್ಲಿಪ್ತತೆಯಿಂದ ಮಾಡಿಕೊಂಡು ಬಂದವರು. ಅವರು ಎಂದಿಗೂ ಯಾರ ಹೊಗಳಿಕೆಗೂ ಉಬ್ಬದೆ, ಯಾರ ತೆಗಳಿಕೆಗೂ ಗುಗ್ಗದೆ ಅತ್ಯಂತ ಸ್ಥಿತ ಪ್ರಜ್ಞೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದವರು. ಅವರ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು ಹಾಗೂ ಶ್ರೇಷ್ಠ ಆಡಳಿತ ನೀಡಿದ ಪ್ರಾಂಶುಪಾಲರಾಗಿ ಪ್ರೀತಿ ಗಳಿಸಿದವರು. ಅವರಿಗೆ ಪರಿಸರದ ಬಗ್ಗೆ, ಪ್ರಕೃತಿ ಗಿಡ ಮರಗಳ ಬಗ್ಗೆ, ಉದ್ಯಾನವನ ಎಂದರೆ ಬಹಳಷ್ಟು ಪ್ರೀತಿ. ಸಸ್ಯಶಾಸ್ತ್ರದ ಪ್ರಾಧ್ಯಾಪಕನಾಗಿ ಪ್ರಾಯೋಗಿಕವಾಗಿ ಅನೇಕ ವಿಷಯಗಳನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡು ಬಂದವರು. SGM ಶಿಕ್ಷಣ ಸಂಸ್ಥೆಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಹರ್ನಿಶಿ ದುಡಿದು ಒಂದು ಶ್ರೇಷ್ಠ ಮಾದರಿಯನ್ನು ಕಟ್ಟಿಕೊಟ್ಟವರು. ಇದರ ಜೊತೆ ಅವರು ಬಹಳಷ್ಟು ಒಂದು ಹಾಸ್ಯ ಪ್ರಜ್ಞೆ ಅವರಲ್ಲಿತ್ತು. ನೋಡುವಾಗ ನಮಗೆ ಬಹಳ ಗಂಭೀರವಾಗಿ ಕಂಡರೂ ಕೂಡ ಅವರ ಒಟ್ಟಿಗೆ ಬೆರೆತವರಿಗೆ ಗೊತ್ತು ಅವರ ಹಾಸ್ಯ ಪ್ರಜ್ಞೆ ಏನೆಂಬುದನ್ನು. ಅದು ಕೆಲವೊಮ್ಮೆ ಎಂತಹ ಬಿಗುವಿನ ವಾತಾವರಣವನ್ನು ಕೂಡ ತಿಳಿಯಾಗಿಸುವಂಥ ಹಾಸ್ಯ ಪ್ರಜ್ಞೆ. ಅದು ಮನೆಯಲ್ಲಿ ತನ್ನ ಮಡದಿಯೊಟ್ಟಿಗೆ ಇರ್ಬೋದು, ಮಕ್ಕಳೊಟ್ಟಿಗೆ ಇರ್ಬೋದು, ಕುಟುಂಬದೊಟ್ಟಿಗೆ ಇರ್ಬೋದು, ನಮ್ಮಂಥ ಸಹಪಾಠಿಗಳ ಜೊತೆಯಲ್ಲಿ ಅವರು ಮಾಡ್ತಿದ್ದಂಥ ಒಂದು ಹಾಸ್ಯ ಪ್ರಜ್ಞೆ ಅವರಲ್ಲಿದ್ದದ್ದು ನಾನು ಕಂಡವ. ಧಾರವಾಡ GSS ಮಹಾವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತ ಅವರನ್ನು ಉಜಿರೆ SGMಗೆ ಬರಮಾಡಿಕೊಂಡು 1993 ಜವಾಬ್ದಾರಿಯನ್ನು ಕಾಮಂದರು ಅವರಿಗೆ ಕೊಟ್ಟರು. ಆಗ ಅವರಿಗೆ 37 23 ಸುದೀರ್ಘ ಕಾಲ ಸಂಸ್ಥೆಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಮುನ್ನಡೆಸಿ 2015 ನಿವೃತ್ತರಾದವರು. ಆ ಮೇಲೆಯೂ ಅವರ ಸೇವೆ ಬೇಕು ಅಂತ ಕಾಮಂದರು ತೀರ್ಮಾನ ಮಾಡಿ ಇಡೀ ರಾಜ್ಯದ ಎಲ್ಲ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಕೊನೆಯವರೆಗೂ ಕೂಡ ಅದರಲ್ಲಿ ತನ್ನ ಸೇವೆಯನ್ನು ಮಾಡಿಕೊಂಡು ಬಂದವರು. ಈಗಾಗಲೇ ತಿಳಿಸಿದ ಹಾಗೆ ಯಶೋವರ್ಮರವರ ಅವಧಿಯಲ್ಲಿ SGM ಕಾಲೇಜು 3 ನಾಯಕ್ ಮೌಲ್ಯಾಪನ ಪ್ರಕ್ರಿಯೆಗೆ ಒಳಗಾಗಿ A-Grade A+ ಅನ್ನು ಮಾನ್ಯತೆಯನ್ನು ಪಡೆದುಕೊಂಡಿದೆ. ಈ ಗೌರವಗಳಿಗೆ ಡಾಕ್ಟರ್ ಯಶೋವರ್ಮ ಅವರು ಕೈಗೊಂಡ ಹಲವಾರು ಪ್ರಗತಿಪರ ಯೋಜನೆಗಳು, ಪ್ರಯೋಗಗಳು ಕಾರಣೀಭೂತರಾಗಿದೆ. ಅವರು ಮಾಡಿದಂಥ SGM ಕಾಲೇಜಿನಲ್ಲಿ ಮಾಡಿದಂಥ ಕೆಲಸಗಳು ಹಲವಾರು ಇದೆ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಇದು ಯಾವುದೇ ಒಂದು ವಿದ್ಯಾಸಮಸ್ಯೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಒಬ್ಬ ಪ್ರಾಂಶುಪಾಲನಿಗೆ, ಉಪನ್ಯಾಸಕರಿಗೆ ಅಥವಾ ಒಂದು ಕಾಲೇಜನ್ನು ಮುನ್ನಡೆಸಿಕೊಂಡು ನಮ್ಮಂಥವರಿಗೆ ಇದು ಬಹಳ ಪ್ರಮುಖ. ಇದರಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಪದವಿಯಲ್ಲಿ NCC ಅಧ್ಯಯನ ಅಳವಡಿಕೆ, ಸಮುದಾಯ ಬಾನುಲಿ ಕೇಂದ್ರದ ಸ್ಥಾಪನೆ, ಸುಸಜ್ಜಿತ ಮಲ್ಟಿಮೀಡಿಯಂ ಸ್ಟುಡಿಯೋ, ಆಮೇಲೆ ಲ್ಯಾಂಗ್ವೇಜ್ ಲ್ಯಾಬ್ಗಳು, ವಿಡಿಯೋ ವಿಜುವಲ್ ಸೆಂಟರ್ಗಳು, ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಸ್ನಾತಕೋತ್ತರ ವಿದ್ಯಾರ್ಥಿ ನಿಲಯ, ಸಂಶೋಧನೆ ಉತ್ತೇಜನ ನೀಡಲು 4 ಸಂಶೋಧನಾ ಕೇಂದ್ರ, ಸುಸಜ್ಜಿತ ಕಲ್ಚರಲ್ ಸೆಂಟರ್, ಮಲ್ಟಿ ಫೆಸಿಲಿಟಿ ಸೆಂಟರ್, ಓಪನ್ ಏರ್ ಕ್ಲಾಸ್ ರೂಮ್, ಗ್ರಂಥಾಲಯದಲ್ಲಿ ಇ-ಬುಕ್, ಓಪಕ್ ಈ ಲೈಬ್ರರಿ, ಬಾರ್ಕೋಡ್, ಓಪನ್ ಎಕ್ಸೆಸ್ ಸೌಲಭ್ಯ, ಅಲ್ಲದೆ ಕಾಲೇಜ್ ಕ್ಯಾಂಪಸ್ ಕ್ರೀಡಾಂಗಣದ ಆಧುನೀಕರಣ, ಕಾಲೇಜ್ ಕಟ್ಟಡದ ವಿಸ್ತರಣೆ, ಸುಸಜ್ಜಿತವಾದಂಥ ಆಕರ್ಷಕವಾದಂಥ ಕ್ಯಾಂಟೀನ್ ಮೊದಲಾದ ಹಲವು 10 ವಿನೂತನವಾದಂಥ ಸ್ನೇಹಿ ಯೋಜನೆಗಳನ್ನು, ಪ್ರಯೋಗಗಳನ್ನು ಅವರು ಮಾಡಿಕೊಂಡು ಹೋದವರು. ನನಗೆ ಬಹಳ ಪ್ರಿಯವಾದಂಥ ಮಕ್ಕಳ ಜೊತೆಯಲ್ಲಿ 2 ವಿಷಯ, ಒಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ ರಂಗ. ನಾವು ಇಬ್ಬರು ಅತೀವವಾಗಿ ಇದನ್ನು ಪ್ರೀತಿಸಿಕೊಂಡು ಬಂದವರು. ಇಂಥ ಸಂದರ್ಭದಲ್ಲಿ ಇಡೀ SGM ಕಾಲೇಜಿಗೆ, ಒಂದು ಆಟೋಟಗಳಿಗೆ ಎಷ್ಟು ಉತ್ತೇಜನ ಅವರು ಕೊಟ್ಟಿದ್ದಾರೆ. ಇವತ್ತು ಕೂಡ SGM ಕಾಲೇಜು ನಮ್ಮ ಇಡೀ ನಾಡಿನಲ್ಲಿ ಕ್ರೀಡೆಯಲ್ಲಿ ಎಂಥ ಪ್ರಬುದ್ಧತೆಯನ್ನು ಪಡೆದಿದೆ ನೋಡಿ. ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಆಗಿದ್ದವರು ಅವರು. ಇಂಥ ಸಂದರ್ಭದಲ್ಲಿ ಹಲವಾರು ದತ್ತು ಸ್ವೀಕಾರವನ್ನು ವಿದ್ಯಾರ್ಥಿಗಳನ್ನು ಮಾಡಿಕೊಂಡು ಕ್ರೀಡೆಗೆ ಬೇಕಾದಂಥ ಉತ್ತೇಜನವನ್ನು, ಅವರಿಗೆ ಉಚಿತ ವಸತಿ, ಉಚಿತ ಊಟೋಪಚಾರ ಎಲ್ಲವನ್ನೂ ಕಾಮಂದರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಹೋದವರು. ಇವತ್ತು ಇಡೀ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಅಪಾರವಾದಂಥ ಕೀರ್ತಿ ಇವತ್ತು ನಾಡಿನಲ್ಲಿ ಬಂದಿದ್ದರೆ, ಇದರ ಹಿಂದೆ ಯಶೋವರ್ಮರು ಮಾಡಿದಂಥ ಕೆಲಸವನ್ನು ನಾವೆಲ್ಲರೂ ಶ್ಲಾಘಿಸಬೇಕಾದ ನಮ್ಮ ಕರ್ತವ್ಯ. ಜ್ಞಾನಕೋಶದ ವಿಸ್ತರಣೆ ಇದೆಂದು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನು ಎತ್ತರಿಸಬೇಕು ಎಂಬುದು ಅವರ ಆಶೆ. ಇದು ಯಶೋವರ್ಮರವರ ಮಾತ್ರ ಕನಸಲ್ಲ. ಶಿಕ್ಷಣ ಎನ್ನುವುದು ಕೇವಲ ಜ್ಞಾನ ಸಂಪಾದನೆಯ ಕಾರ್ಯ ಮಾತ್ರವಲ್ಲದೆ ಅವರು ಹೊಸ ಬಗೆಯ ಜ್ಞಾನ ಸೃಷ್ಟಿಯ ಭಾಗವೂ ಆಗಿದೆ ಎಂಬುದು ಯಶೋವರ್ಮ ಅವರ ದೃಢವಾದ ನಂಬಿಕೆ ಆಗಿತ್ತು. ಇದಕ್ಕಾಗಿ ಅವರು ಬಹಳಷ್ಟು ಕೆಲಸವನ್ನು ಮಾಡಿಕೊಂಡು ಹೋದವರು. ಇದರ ಒಟ್ಟಿಗೆ ಕಾಮಂದರು ಯಾವಾಗಲೂ ಹೇಳುವಂಥ ಮಾತು, ವಿದ್ಯಾರ್ಥಿಗಳು ಕೇವಲ ಮಾಹಿತಿಯ ಕೋಶವಾಗಬಾರದು, ಕೇವಲ ಜ್ಞಾನಿಗಳು ಮಾತ್ರ ಆಗಬಾರದು. ಅವರು ಮಾನವೀಯ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಯೋಗ್ಯ ನಾಗರಿಕರಾಗಬೇಕು ಎಂಬುದೇ ಅವರ ಆಶಯ. ಇದನ್ನು 100ಕ್ಕೆ 100 ಕಾರ್ಯಗತವನ್ನು ಮಾಡಿದವರು ಯಶೋವರ್ಮರು. ಅದು ಚಿಂತನ ಸಿರಿ ಇರ್ಬೋದು, ನಮ್ಮ ಕಾವ್ಯ ನಮ್ಮ ಹೆಮ್ಮೆ ಇರ್ಬೋದು, ನುಡಿ ಸಂಭ್ರಮಗಳಿರ್ಬೋದು, ಆಮೇಲೆ ಉಪನ್ಯಾಸಗಳ ಸರಣಿ ಮೂಲಕವೂ ಇರ್ಬೋದು. ಇವತ್ತು ಅವರ ಅಕ್ಕ ಹೇಮಾವತಿ ಹೆಗ್ಡೆಯವರು ಕನಸಿನ ಕೂಸಾದ ವನರಂಗ ರಂಜನೆ ರಚನೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ ಇರ್ಬೋದು, SDM ಕಲಾ ಕೇಂದ್ರದ ಸ್ಥಾಪನೆ, ಯಕ್ಷಗಾನ ನಾಟಕ ನೃತ್ಯ ಶಾಸ್ತ್ರೀಯ ಜಾನಪದದ ಕಲೆಗಳಿಗೆ ಒತ್ತು, ಚಿತ್ರಕಲೆ ಸಂಗೀತ ಒಟ್ಟು ವಿದ್ಯಾರ್ಥಿಗಳಿಗೆ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಯಶೋವರ್ಮರು ತನ್ನ ಜೀವನದಲ್ಲಿ ಬಹಳ ಗಟ್ಟಿಯಾಗಿ ಮಾಡಿಕೊಂಡು ಹೋದರು. ಇದರ ಜೊತೆ ಔಷಧೀಯ ಸಸ್ಯಗಳ ಒಂದು ತಾಣವಾಗಿ ಸುಮಾರು 10 ಎಕರೆ ಜಾಗದಲ್ಲಿ ಒಂದು ಕುವೆಂಪು ವನ ಮತ್ತು ಪಂಪವನಗಳನ್ನು ಮಾಡಿಕೊಂಡು ನಾಡಿಗೆ ಒಂದು ಹೊಸ ರೂಪವನ್ನು ಕೊಟ್ಟವರು. ಅವರ ಎಲ್ಲ ಕೆಲಸಗಳನ್ನು ಪ್ರೇರಿತರಾಗಿ ನಾವು ನಮ್ಮ ಜಾಗದಲ್ಲಿ ಮಾಡಲಿಕ್ಕೆ ಮುಖ್ಯ ಕಾರಣವೇ ಇವತ್ತು ಯಶೋವರ್ಮರು. ಸ್ವಚ್ಛತೆ ಎಂಬುದೇ ಒಂದು ದೇವರು ಅಂತ ಅವರು ಹೇಳ್ತಾ ಇದ್ದವರು. ತನ್ನ ಇಡೀ ಅದು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ಅಲ್ಲಿಯ ದೇವಸ್ಥಾನ ಸ್ವಚ್ಛತೆಯನ್ನು ಕಾಪಾಡಿ ಇಡೀ ನಾಡಿಗೆ ಒಂದು ಸಂದೇಶವನ್ನು ಕೊಟ್ಟಿದೆಯಾ, ಅದೆಲ್ಲವನ್ನೂ ತನ್ನ SDM ಆವರಣದಲ್ಲಿ ಮಾಡಬೇಕು ಅಂತ ಹೇಳಿಕೊಂಡು ಸ್ವಚ್ಛತೆಗೆ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟುಕೊಂಡು ಇಡೀ SDMನ ಯಾವ ಜಾಗಕ್ಕೆ ಯಾವ ಭಾಗಕ್ಕೂ ನೀವು ಹೋದರೂ ಕೂಡ ಆ ಸ್ವಚ್ಛತೆಯನ್ನು ನಾವು ಕಾಣುವಂತಾಗಿರ್ಬೋದು. ಅವರು ಇಡೀ ಒಂದು ವ್ಯಕ್ತಿಯಾಗಿ ಆಗಿರದೆ ಬಹಳ ಶಕ್ತಿಯಾಗಿ ನಮ್ಮೊಟ್ಟಿಗೆ ಇದ್ದವರು ಯಶೋವರ್ಮರವರ ಬಹುಮುಖ ವ್ಯಕ್ತಿತ್ವ. ಒಬ್ಬ ಶಿಕ್ಷಣ ತಜ್ಞನಾಗಿ, ಆಡಳಿತಗಾರಳಾಗಿ, ಉತ್ತಮ ಸಂಘಟಕರಾಗಿ, ಕೃಷಿಕರಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಓರ್ವ ಸಂವೇದನಶೀಲ ಮಾನವೀಯ ಅಂತಃಕರಣದ ಸುಸಂಸ್ಕೃತ ವ್ಯಕ್ತಿಯಾಗಿ ಗುರುತಿಸಿಕೊಂಡವರು. ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರು UKGಯಿಂದ ತೊಡಗಿ ಸ್ನಾತಕೋತ್ತರ ಪದವಿಯವರೆಗೆ ಎಲ್ಲ ಬಗೆಯ ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸುವ ಒಂದು ಅನಿವಾರ್ಯತೆ ಅವರಿಗೆ ಕೊನೆಗೆ ಬಂತು. ಇಂಥ ಸಂದರ್ಭದಲ್ಲಿ ಅವರು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡಿದಾಗ, ಅಲ್ಲಿನ ಅಧ್ಯಾಪಕರೊಂದಿಗೆ ಸಮಾಲೋಚನೆ ಮಾಡುವಾಗ, ಆಯಾ ಶಿಸ್ತುಗಳ ಜ್ಞಾನವಿಲ್ಲದೆ ಇದ್ದರೆ ಹೇಗೆ ಎಂಬ ಮಾತನ್ನು ಅವರು ಹೇಳ್ತಾ ಇದ್ದರು. ಹಾಗಾಗಿ ಅವರು ಕಲೆ, ಸಾಹಿತ್ಯ, ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ, ಮಾನವಿಕ ಹೀಗೆ ಎಲ್ಲ ಬಗೆಯ ಜ್ಞಾನ ಶಿಸ್ತುಗಳ ಕುರಿತು ನಿಖರವಾದಂಥ ಒಂದು ಅರಿವನ್ನು ಬೆಳೆಸಿಕೊಂಡು ಅದು ಎಲ್ಲವೂ ತಮ್ಮಲ್ಲಿ ಆಗಬೇಕು, ಜ್ಞಾನದಿಂದ ಅವರಿಗೆ ಸೂಕ್ತ ಮಾರ್ಗದರ್ಶನ ಬೇಕು ಅಂತ ವಾದ ಮಾಡಿಕೊಂಡು ಬಂದವರು. ಇಷ್ಟೆಲ್ಲ ಇದ್ದರು ಮಕ್ಕಳೇ, ನೀವು ನೆನೆಸ್ಕೊಳ್ಬೇಕು ಅವರಿಗೆ ಓದುವ ಒಂದು ಅಭಿರುಚಿ. ಪ್ರತಿನಿತ್ಯವೂ ಅವರ ಮನೆಯಲ್ಲಿ ಬೆಳಗ್ಗಿನ ಸಮಯ ಇರ್ಬೋದು, ಸಂಜೆ ಸಮಯ ಇರ್ಬೋದು, ಓದು ಅವರ ನಿರಂತರ ಹವ್ಯಾಸವಾಗಿತ್ತು. ಕನ್ನಡ ಸಾಹಿತ್ಯವನ್ನು ಒಳಗೊಂಡಂತೆ ಜಗತ್ತಿನ ಅತ್ಯುತ್ತಮವಂತಹ ಕೃತಿಗಳನ್ನು ತರಿಸಿಕೊಂಡು ತಮ್ಮ ಮನೆಯಲ್ಲಿಯೇ ಒಂದು ಸುಂದರವಾದಂತಹ ಗ್ರಂಥಾಲಯವನ್ನು ಕೂಡ ನಿರ್ಮಾಣ ಮಾಡಿ ಅದರ ಮುಖಾಂತರ ಓದಿಗೆ ವಿಶೇಷ ಒತ್ತು ಕೊಟ್ಟಿದ್ದರು. ಬಹಳ ಮುಖ್ಯವಾಗಿ ಸಮಚಿತ್ತದ ಒಬ್ಬ ಸಮದರ್ಶಿ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇವತ್ತು ಅವರಿಗೆ ಇಷ್ಟೆಲ್ಲ ಜವಾಬ್ದಾರಿ ಇರುವಾಗ ಎಷ್ಟು ಸಮಚಿತ್ತದಿಂದ ಅವರು ಬಾಳ್ಬೇಕು, ತಾಳ್ಮೆಯಿಂದ ಬಾಳ್ಬೇಕು. ಸ್ನೇಹ, ಸಜ್ಜನಿಕೆ, ಮಿತ ಭಾಷಿತ್ವ, ಗುರು ಹಿರಿಯರ ಕುರಿತು ಅಪಾರ ಗೌರವ, ಕಿರಿಯರೊಂದಿಗೆ ಪ್ರೀತಿಯಿಂದ ಮಾತಾಡಿ ಅವರನ್ನು ಪ್ರೋತ್ಸಾಹಿಸಿದ್ದ ರೀತಿ ಅವರ ವ್ಯಕ್ತಿತ್ವದ ಪ್ರಮುಖ ಅಂಶಗಳು. ಕಾರ್ಯದರ್ಶಿಯಾಗಿ ಅವರು ಅಧಿಕಾರ ವಹಿಸಿಕೊಂಡ ಅವರಿಗೆ ಸಾಕಷ್ಟು ಬಗೆಯ ಒತ್ತಡಗಳು ಇತ್ತು, ನಮಗೆ ಗೊತ್ತು. ಆದರೆ ಅವರು ನನಗೆ ಕಷ್ಟವಾಗ್ತದೆ ಎಂದು ಯಾವತ್ತೂ ಹೇಳಿದವರಲ್ಲ. ಅದಕ್ಕಾಗಿ ಯಾವತ್ತೂ ಪೂಜ್ಯ ಕಾವಂದರು ಹೇಳ್ತಿದ್ದಂಥ ಮಾತವರು ನೋಡಿ ಯಾವತ್ತೂ ಕೂಲ್ ಕೂಲ್ ಇರುವಂಥ ಯಶೋವರ್ಮರವರು ಎಂಬುದನ್ನು ಯಾವತ್ತೂ ಅವ್ರು ಹೇಳ್ತಿದ್ದ ನಾನು ಗಮನಿಸ್ತಾ ಇದ್ದೆ. ನನ್ನಂತೂ ಪರಮ ಮಿತ್ರ, ಇವತ್ತು ನನ್ನ ಬಹಳ ಹತ್ತಿರದ ಒಬ್ಬ ಕುಟುಂಬದವರಾಗಿದ್ದ ಹಾಗೆ ನನ್ನ ಒಂದು ಎರಡು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಅವರು ಕಲಿತಾ ಇರುವಾಗ ಮಹಾವೀರ ಕಾಲೇಜಲ್ಲಿ ಬಹಳ ದೊಡ್ಡ ಸಂಘರ್ಷ ನಡೆದು ಹೋಯಿತು. ಸಂಘರ್ಷ ನಡೆದದ್ದು ಅದು ಎರಡು ಜನಾಂಗದ ಒಟ್ಟಿಗಿರುವಂಥ ಸಂಘರ್ಷ. ನಾನು ಒಂದು ಜನಾಂಗಕ್ಕೆ ಸೇರಿದವ, ಅವರು ಇನ್ನೊಂದು ಜನಾಂಗಕ್ಕೆ ಸೇರಿದವರು. ನಾನು ಬಹಳ ಅಲ್ಲಿ ಪ್ರತಿಭಾವಂತನಾಗಿ ಆ ವಿದ್ಯಾಸಂಸ್ಥೆಯಲ್ಲಿ ಇದ್ದವ. ಅಲ್ಲಿವರೆಗೆ ನಮಗೆ ಬಹಳ ಸಲುಗೆ ಇರಲಿಲ್ಲ. ಇವರು ಬಹಳ ಮಿತ ಭಾಷೆ ಆದದ್ದರಿಂದ ನಾವು ದೂರವಾಗಿದ್ದೆವು. ಆದರೆ ಆ ಸಮಯದಲ್ಲಿ ನಾನು ಯಾವ ಒಂದು ಸಂಘರ್ಷಕ್ಕೂ ಇಳಿಯದೆ ನಾನು ಬಹಳ ಸಮಚಿತ್ತದಿಂದ ಇದ್ದು ಸತ್ಯನ್ಯಾಯ ಧರ್ಮ ಇಲ್ಲದೆ ಅಲ್ಲಿ ನಿಂತದ್ದರಿಂದ ಒಂದು ಸಲ ನನ್ನನ್ನು ಪ್ರತ್ಯೇಕವಾಗಿ ಅವರು ಕರೆದು ನಿಮ್ಮೊಟ್ಟಿಗೆ ನನಗೆ ಮಾತಾಡಲಿಕ್ಕಿದೆ ಅಂತೇಳಿ ಆಗ ಬಹಳ ಒಳ್ಳೆಯ ಮಾತನ್ನು ನನಗೆ ಹೇಳಿದರು. ನಿಮ್ಮಂಥವರು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಎಲ್ಲೂ ಭಾವನಾತ್ಮಕವಾಗದೆ, ಎಲ್ಲೂ ಜಾತಿ ಬರದೆ ನೀವೊಂದು ಸತ್ಯನ್ಯಾಯ ಧರ್ಮದ ಮೇಲೆ ನಿಂತವರು. ನಿಮ್ಮ ಮೇಲೆ ನಾನು ಸದಾ ಯಾವತ್ತೂ ನಿಮ್ಮಲ್ಲಿ ಪ್ರೀತಿ ಇಟ್ಕೊಳ್ತೇನೆ ಅಂತೇಳಿ ಆಮೇಲೆ ನಾವು ಇಬ್ಬರು ಬಹಳ ಹತ್ತಿರ ಬಂದೆವು. ಆಮೇಲೆ ಅದನ್ನು ಎಂದೂ ನಾನು ಕೊನೆಯವರೆಗೂ ಉಳಿಸಿಕೊಂಡು ಬಂದೆ. ಇನ್ನೊಂದು ಸಂದರ್ಭ, ನಮ್ಮ ಮಸ್ತಕಾಭಿಷೇಕ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಾಗ ಒಂದ್ಸಲ ನಾವು ಕಟ್ಟಿದಂಥ ನಮ್ಮ ಸಣ್ಣ ಇದೇ ಒಂದು ರಾತ್ರಿ ಹೊತ್ತಿನಲ್ಲಿ, ಅದು ಸಂಜೆ ಹೊತ್ತಿನಲ್ಲಿ ಸ್ವಲ್ಪ ಕುಸಿದು ಬಿತ್ತು. ಇಂಥ ಸಂದರ್ಭದಲ್ಲಿ ಇದನ್ನು ಸಂಪೂರ್ಣ ಪುನಃ ಸ್ವಾಸ್ಥಿತಿಗೆ ತರಬೇಕು ಅಂತೇಳಿ ನಾನು ಹೋಗಿ ಅಲ್ಲೇ ನಿಂತೆ. ನಿಂತುಕೊಂಡು ರಾತ್ರಿ ಇಡೀ ರಾತ್ರಿ ನಿಂತೆವು ಅಲ್ಲಿ. ಇಡೀ ರಾತ್ರಿ ನಿಂತು ಬೆಳಿಗ್ಗೆ ಆಗುವಾಗ ಸಂಪೂರ್ಣ ಇದನ್ನು ಸ್ವಾಸ್ಥಿತಿಗೆ ತರಬೇಕು ಎಂಬ ಒಂದು ನಿರ್ಧಾರ ಮಾಡಿದ್ದೆವು. ಆಗ ನಾನು ನೋಡಿದ್ದೇನೆ, ಅವರು ನನ್ನೊಟ್ಟಿಗೆ ಇಡೀ ರಾತ್ರಿ ಆ ಒಂದು ಜಾಗದಲ್ಲಿ ಕೂತ್ಕೊಂಡದ್ದು. ಅಲ್ಲಿ ನಮ್ಮ ಕೆಲಸದವರಿಗೆ ಕೊಡುವ, ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೊಡಮಾಡುವಂತಹ ಚಾ ಕಾಫಿಯನ್ನು ನಾವು ತಿಂದದ್ದು, ರಾತ್ರಿ ಊಟ ಮಾಡಿದ್ದು, ಇಡೀ ರಾತ್ರಿ ಅಲ್ಲಿ ಕಳೆದುಕೊಂಡು. ನಾನು ಹೇಳಿದೆ, ನೀವು ಮನೆಗೆ ಹೋಗಿ ಅಂತ ಹೇಳುವಾಗ ನೀವು ಹೋಗದೆ ನಾನು ಹೋಗುವುದಿಲ್ಲ ಎಂಬ ಮಾತನ್ನು ಹೇಳಿಕೊಂಡು ನಾವು ಇಬ್ಬರು ಅಲ್ಲಿ ಇದ್ದ ಆ ಒಂದು ರಾತ್ರಿಯ ಕ್ಷಣ ಅದನ್ನು ಜೀವನದಲ್ಲಿ ಮರಳಿ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ, ಇಂಥ ವ್ಯಕ್ತಿ ನಿಜವಾಗಿ ಪ್ರಾಕ್ಟಿಕಲ್ ಆಗಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಎಂಬುದನ್ನು ಸರಿಯಾಗಿ ತೋರಿಸಿಕೊಟ್ಟವರು. ಇವತ್ತು ಅವರು ನಮ್ಮೊಟ್ಟಿಗೆ ದೇವರ ಪಾದ ಸೇರಿರ್ಬೋದು, ನಮಗೆ ಸದಾ ಆಗ್ತಾ ಇದೆ, ದಿನನಿತ್ಯ ನಮಗೆ ಆಗ್ತಾ ಇದೆ. ಅವರು ಇವತ್ತು ನಮ್ಮೊಟ್ಟಿಗೆ ಇರಬೇಕಿತ್ತು, ನಮಗೆ ಬೇಕಿತ್ತು ಅವರ ದೀರ್ಘಕಾಲದ ನಮ್ಮ ಅವರ ಒಂದು ಜ್ಞಾನ ನಮಗೆ ಬೇಕಿತ್ತು ಅಂತ. ಆದರೆ ದೇವರ ವಿಧಿಯೇ ಬೇರೆ. ಇಂಥ ಸಮಯದಲ್ಲಿ ನನಗೆ ಗೊತ್ತು ಅವರು ತನ್ನ ಮಡದಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಎಂಬುದನ್ನು ನಾನು ಸ್ವತಃ ಕಂಡವ. ಅವರ ಮಕ್ಕಳನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ ಎಂಬುದನ್ನು ನಾನು ನೋಡಿದವ. ಅವರ ಅಕ್ಕನನ್ನು, ಅವರ ಭಾವನನ್ನು ಎಷ್ಟು ಪ್ರೀತಿಸ್ತಾ ಇದ್ದರು, ಹೇಗೆ ಗೌರವಿಸ್ತಾ ಇದ್ದರು ಎಂಬುದು ನಮಗೆ ಗೊತ್ತು. ಇವತ್ತು ಶ್ರದ್ಧಾರವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರನ್ನು ಒಂದು ಹೇಗೆ ಅವರು ಅವರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ದರು ಎಲ್ಲವೂ ನನಗೆ ಗೊತ್ತು. ಇಡೀ ಕುಟುಂಬದ ಬಗ್ಗೆ ನನಗೆ ಗೊತ್ತು. ಇವತ್ತು ಅವರ ಅಗತ್ಯ ನಮಗೆ ಎಲ್ಲರಿಗೂ ಇದೆ ಎಂಬುದು ನಮ್ಗೆ ಗೊತ್ತು. ಇಂಥ ಸಂದರ್ಭದಲ್ಲಿ ಅವರನ್ನು ಸದಾ ನಾವು ಆಗಾಗ ನೆನಪಿಸಬೇಕಾದ ನನ್ನ ಕರ್ತವ್ಯ. ಇವತ್ತಿಗೂ ಅವರ ಮಡದಿ ಆಗಿರ್ಬೋದು, ಅವರ ಎರಡು ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರೂ ಅವರ ಏನು ಸಂದೇಶ ಇದೆ, ಅವರ ಜೀವನದ ಇದಿದೆ, ಅದನ್ನು ಮುಂದೆ ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಕೂಡ ಅವರ ಮಡದಿ ಇಲ್ಲಿ ಕೂತ್ಕೊಂಡಿದ್ದಾರೆ. ನನಗೆ ನಿನ್ನೆ ಸಂಜೆ ಬಹಳ ಜೋರಾಗಿ ನನ್ನ ಹತ್ರ ಮಾತಾಡಿದರು, ನೋಡಿ ಆಳ್ವರೇ ನಾನು ನಿಮ್ಮ ಹತ್ರ ಇನ್ನು ಜಗಳ ಮಾಡ್ತೇನೆ ಅಂತೇಳಿ. ನಾನಾಗ ಹೇಳಿದೆ ನೆಗಾಡಿಕೊಂಡು, ನೀವೆಂದೂ ಜಗಳ ಮಾಡುವವರಲ್ಲ, ನನಗೆ ಗೊತ್ತು ನಿಮ್ಮ ಸ್ವಭಾವ, ನನಗೆ ಗೊತ್ತು ನೀವು ಒಂದು ವೇಳೆ ಜಗಳ ಮಾಡಿದರೂ ನಾನು ನಿಮ್ಮಲ್ಲಿ ಮಾಡುವವನಲ್ಲ, ಎರಡೂ ನಿಮಗೆ ಗೊತ್ತು, ಆದರೆ ಕಾರಣ ಏನು ಅಂತ ಹೇಳಿ ಅಂತ ಆಗ ಒಂದು ಮಾತು ಹೇಳಿದರು. ನೀವು ನಮಗೆ ಒಂದು, ನನ್ನ ಮಕ್ಕಳಿಗೊಂದು ಮಾತು ಕೊಟ್ಟಿದ್ದೀರಿ, ಹಿಂದಿನ ಹಾಗೆ ಯಾವಾಗಲೂ ಧರ್ಮಸ್ಥಳಕ್ಕೆ ಬಂದಾಗ ಯಥಾ ಪ್ರಕಾರ ಹಿಂದೆ ಹೇಗೆ ನಾನು ಅವರ ಮನೆಗೆ ಹೋಗಿ ಊಟೋಪಚಾರ ಮಾಡಿ ನಾನು ಹೋಗುವುದಾ, ಅದೇ ರೀತಿ ಮಾಡಬೇಕಿತ್ತು. ಆದರೆ ಈ ಸಲ, ಈ ತಿಂಗಳಲ್ಲಿ 3 ಸಲ ನೀವು ಧರ್ಮಸ್ಥಳಕ್ಕೆ ಬಂದರೆ ನನಗೆ ಲೆಕ್ಕ ಉಂಟು, ಆದರೆ ಒಮ್ಮೆಯೂ ಕೂಡ ನನ್ನ ಹತ್ರ ಬರಲಿಲ್ಲ ನೀವು ಎಂಬ ಮಾತನ್ನು ಹೇಳಿದರು. ನನಗೆ ಆಗ ನಿಜವಾಗಿ ಅವರ ಮಾತನ್ನು ಕೇಳುವಾಗ ನನ್ನ ಕಣ್ಣಲ್ಲಿ ನೀರು ಬಂತು. ನನಗೆ ಯಾಕೆ ಈ ಮಾತು ಹೇಳ್ತೇನೆ ಅಂತೇಳಿದರೆ, ಈ ಇದೇ ಒಂದು ನಮ್ಮ ಒಂದು ಸಂಬಂಧವನ್ನು ಇವತ್ತು ಅವರ ಧರ್ಮಪತ್ನಿ ಇರ್ಬೋದು, ಅವರ ಮಕ್ಕಳಿರ್ಬೋದು,

0: ನಿಜವಾದ ಸಂಸ್ಮರಣೆ ಅಂತ ಹೇಳಿಕೊಂಡು ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.
1: ಇದುವರೆಗೆ ಯಶೋಭಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಮೋಹನ್ ಆಳ್ವ ಇವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಚಿಯರ್ಸ್.
2: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
4: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
5: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
6: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಕೇಟೊಂಡ್ರಲ್ಲಾರಿದ ರೇಡಿ ಸಾರಂಗು 107.8 FM. ಇದೆ ರಂಗ್ ರಂಗ್ರು ಜೀವನ. ಇಂಡತ್ತೋ ಮೈಕಲ್ ವರ್ಕ ಕಾರ್ಯಕ್ರಮದಿಗೆ ಎಲ್ಲರಿಗೂ ಕಲ್ಬುನರ್ನ್ಯೂ ಸ್ವಾಗತ.
1: ಟಾಪ್ ಮ್ಯೂಸಿಕಲ್ ಸುರತ್ಕಲ್ ಪ್ರೆಸೆಂಟ್ಸ್ ಹಾಕೊಂಡ್ರಲ್ಲು ನಂಗಲು ಕುಟುಂಬ ಬ್ಯಾರಿ ಟೆಲಿಫಿಲ್ಮ್ ಇಂಡು ನಂಗ ಕೇಟೊಂಡು ಬರುವ. ಈ ಟೆಲಿಫಿಲ್ಮಲು ಪಾತ್ರದಾರಿಂಗ ಉಮರ್ ಪಾತ್ರತಲು ಶರೀಫ್ ಕಾಟಿಪಳ್ಳ, ರಜಾಕ್ ಪಾತ್ರತಲು ಎ ಶರೀಫ್ ಕಳಸ, ಉಮ್ಮಡೋ ಪಾತ್ರತಲು ವಿನ್ನಿ ಫೆರ್ನಾಂಡೀಸ್, ಕುಂಜಾಕಡೋ ಪಾತ್ರತಲು ಅಲ್ತಾಫ್ ಕೃಷ್ಣಾಪುರ, ಜಮೀಲಡೋ ಪಾತ್ರತಲು ಆಶಾ ಮಾರ್ನಾಡ್, ಸಾಜಿದ ಪಾತ್ರತಲು ಅನ್ನತ್, ರಜಿಯಾ ಪಾತ್ರತಲು ಚೈತ್ರ ಶೆಟ್ಟಿ, ಸಮೀಮಾ ಪಾತ್ರತಲು ರಂಜೀನಾ, ಜಬ್ಬಾರ್ಡೋ ಪಾತ್ರತಲು ರಹೀಂ ಉಚ್ಚೇಲ್, ನೆಬಿಸಡೋ ಪಾತ್ರತಲು ರೂಪಾ ವರ್ಕಾಡಿ, ಹಮೀದ್ಡೋ ಪಾತ್ರತಲು ರಿಯಾಜ್ ಅಶ್ರಫ್, ಹನಿಫಾಜ್ಡೋ ಪಾತ್ರತಲು ಅಬೂಬಕರ್ ಕೆಂಜಾರ್, ಬೆಲ್ಲೋ ಮಾಮಡೋ ಪಾತ್ರತಲು ಇಮ್ತಿಯಾಸ್. ಇದಿಗೆ ಕಥೆ ಎಲ್ದಿರೋ ಲೋಹಿದಾಸ್, ಚಿತ್ರಕಥೆ ಪಿನ ಸಂಭಾಷಣೆ ರಿಯಾಜ್ ಅಶ್ರಫ್, ಇದಿಗೆ ಸಾಹಿತ್ಯ ಬಶೀರ್ ಕಿನ್ಯ ಪಿನ ರಿಯಾಜ್ ಅಶ್ರಫ್, ಇದಿಗೆ ಸಂಗೀತ ಭಾಷಾ ಪುತ್ತೂರು, ರಾಗ ಸಂಯೋಜನೆ ಅಲ್ತಾಫ್ ಕೃಷ್ಣಾಪುರ, ಇದಿಗೆ ಧ್ವನಿಗ್ರಹಣ ಶಿನೋಯ್ ವಿ ಜೋಸೆಫ್, ಸಹ ನಿರ್ದೇಶನ ಪ್ರಸನ್ನ ವಿ ಬಂಡಿಕೇರಿ ಪಿನ ರಿಯಾಜ್ ಅಶ್ರಫ್, ಇದಿಗೆ ನಿರ್ಮಾಣ ಪಿನ ಇದರ ನಿರ್ವಹಣೆ ರಿಯಾಜ್ ಖಾನಾ, ಕೆಬೀರ್ ಬಶೀರ್, ಸತೀಶ್ ಗೊಲ್ಲಾ. ಇದರ ನಿರ್ಮಾಪಕ ಡಿ ಎಚ್ ಇಸ್ಮಾಯಿಲ್.

0: ഞായറാഴ്ച ബസ് കിട്ടിയില്ലേ, അങ്ങനെ ലേറ്റായിട്ട്.
1: Who are you? What do you want?
2: ಅವ್ರು ನನ್ನ ಅಣ್ಣ ಸರ್.
1: ಸೈಲೆನ್ಸ್! ಪರೀಕ್ಷಾ ಹಾಲ್ನಲ್ಲಿ ಅಣ್ಣ ಈಗಲೇ ಹೊರಗೆ ತಪ್ಪುತ್ತೇನೆ. ಪೊಲೀಸರನ್ನು ಕರಿಬೇಕಾ?
3: ಛ, ನಾನು ಕದಿಲಿಕ್ಕೆ ಬಂದಿದ್ದಲ್ಲ ಮಾಸ್ಟ್ರೆ, ತಮ್ಮನನ್ನು ನೋಡ್ಲಿಕ್ಕೆ ಬಂದಿದ್ದು. ಹಾಸ್ಟೆಲಿಗೆ ಹೋದಾಗ ಅಲ್ಲಿ ಹೇಳಿದ್ರು ಪರೀಕ್ಷಾ ಹಾಲಲ್ಲಿ ಇದ್ದಾನಂತ.
2: ಕಾಕ, ಹಾಸ್ಟೆಲ್ ಒಳಗೆ ಪೋರು, ನ ಬಂಡೆ.
1: ಅಣ್ಣ ತಮ್ಮ ಏನಿದ್ರು ಕಾಲೇಜಿನ ಹೊರಗೆ ಹೋಗ್ತೀರಾ ಇಲ್ವೋ?
3: ಹಾಗೆಲ್ಲ ಹೇಳ್ಬೇಡಿ ಮಾಸ್ಟ್ರೆ,
1: ಹೋಗ್ರಿ ಸುಮ್ನೆ.
3: ಪಿನ್ನ ನೀಯಪ್ಪ ಕಿಟ್ರೆ.
2: ಕಾಕ ಪೋರು, ನ ಬಂಡೆ.
1: ಹೋಗಲ್ವೇನ್ರಿ?
3: ಹೋಗ್ತೇನೆ ಮಾಸ್ಟ್ರೆ, ಹೋಗ್ತೇನೆ. ನೀವು ಗಡಿಬಿಡಿ ಮಾಡಬೇಡಿ, ಹೋಗ್ತೇನೆ.

0: ಮಕ್ಕರ ಕೂಟ ಬಂತು ಬಲ್ತರಂಗಿ ಬಲ್ತರು
1: ಮಕ್ಕ ಕುಂಜಮರ ಒಟ್ಟುಗಾರ ನಿಂಡ ಮಗ ಎಂದೋ ಹುಮ್ಮನೆ ಕೂಂಡಲ್ ಗುತ್ತಿಯ ಬಲೆ ಚಿರಿಡಿ ಬಾ
0: ನಂಡೆ ಮಗ ಅಂಗನೇ
1: ಅಗನ ಇಲ್ಲ ಅಂತಲ್ಲೇ
0: ಹೆಂಗ ನಿನ್ನೆಂಗೆಂದೋ
1: ತೆಲ್ಲಿ ಚಿರಿಡಿ ಬಾ
0: ಚಿರಿ ಎಲ್ಲ ನಿಪ್ಪಾಟ್ರ
1: ನೀ ಚಿರ್ಚೆಂಗೆ ಚಂದ ಕಾಂಡ
0: ತಮಸೆ ಕಂಡ ಮುಂಡೆ ಒರಂಗರ್ಕ
1: ಉಡ ಒರಂಗೋ ಪಕ್ಕ ಎಂತಲ್ಲೇ ಪಿನ್ನೆ ನಿಖೀಲು ಒರಂಗರು ನೀನೆಂದಿ ಆರ್ಸತ್ತಲು ಒರಂಗರು ನಾನೆಂದ್ರಮ್ಮ ಚೆನ್ನ ಅಂತ ನೀನ್ ಅಗನಾಕ್ರಮ್ಮ ನೀನು ಮಾಫ್ ಹಾಕಿಲ್ಲೆಂಗೆ ನಾನ್ ಆರೋಟ ಮಾಫ್ ಕೇಕರು ನಾನು ಎಲ್ಲಾರ ಎದುರ್ಲೆಂದು ಚೆನ್ನೆಂಗೆ ಅದು ನಿಂಡ ಮೇಲೆ ಅರ್ಸತ್ಲಿಂದಲ್ಲ ಆರ ಆಕೆ ತಪ್ಪುಗು ನೀನು ಕಿಟ್ಟಿಬುಳ್ಳು ನೀನು ಬೇಜಾರಾಕಂಡ ನೀನಂಗೆ ನಿಂಡೊಟ್ಟ ಮಾಫ್ ಕೇಕರ ನಾನು
0: ಅಂಗನೆ ಚೊಲ್ಲಂದ

0: ಮಾನವರ ಗಲ್ಗೆ ಕೂಡ ಇಲ್ಲ ಅಂತ ಹೆಂಗೆ? ತೋಟ ಕಂಡ ನೋಕರ ಗತಿಯೇ ಇಲ್ಲ, ಆರ್ಗೂ ಕೂಡ ಅದರ ಅಗತ್ಯವೇ ಇಲ್ಲ.
1: ಎಂದ್ರಾಯ್ತಲ್ಲ,
0: ಕಂಡತ್ತು ತನ್ನ ಬಿಡ್ರು ಚಂತ ಕುಂಜಾಕರೊಟ್ಟೆ ಚಂದ ಪೋಯಿನ ಇಪ್ಪ ಪೋಯ್ ನೋಕ್ರ ಒರು ಕುಟ್ಟ ತನ್ನಿಲ್ಲ ಕಂಡತ್ತು.
2: ಮತ್ತೇ ಗಮ್ಮತ್ತು,
3: ಎರ್ಚಕರಿ ನೈಚೋರು ಪಪ್ಪುಡ ಮೀನು ಕರಿ ಪೊಡಿ ಕರಿ ಅಡ್ಡಿ ಪೋಲಿ ಚೋರ್ ಕರಿ.
0: ಕುಂಜಾಕ ಪಾಲತ್ತ ತನ್ನಿ ಬಿಟ್ಟನಾರ? ಶಾವ್ ಪಾಲತ್ತ ತನ್ನಿ ಬಿಡೋ ಜನನ್ನ ಬಿಟ್ಟನಾರ?
2: ಎವಡಗಿ
0: ಅಬುರಗು ಕಂಡ ಒಣಗನೈಕ್ ಮುನ್ನಲು ಪಾಲತ್ತ ತನ್ನಿ ಬಿಡೋ ಜನನ್ನಲ್ಲೇ
2: ಎಂದಿಗಿ
0: ಮೂನರ ಸೀರೆನಿಗ ಕಂಡತ್ತು ತನ್ನಿ ಬಿಟ್ಟಿಟ್ಲೆ ನಿಗೇಕ್ರೆ ಬ್ಯಾರಮೆ ಬಲ್ಕ ಬರ್ರಿ ಚೆನ್ನ ಅವರು ಚಲ್ತಿಗೇಕಾತ ಹಿಂಗೆಲ್ಲ ನಂಬೇ ಉಂಡಲ್ಲೇ
2: ಕಾದ್ರ ಗೆಬ್ಬರ್ ಚಪ್ಪಲೆಲ್ಲ ಕೂಡಿಕೆಂದು ಬಲ ಅದಲ್ಲಂಟು ಕಾದ್ರ ಕಂಡಲ್ಲಿ ಅವ್ರ ನಂಬಲ ಇಪ್ಪ ಕಾದಿ ಬಂದಾರಿಂಟಿ
0: ಆಯ್ಕೆಂದು ಆಯ್ತಲ್ಲೇ ಅದು ಬೆಲೆಯ ನೆಸೀಬು
2: ದಾದಾ ತಲೆಗೆ ತ್ಯಾಂಗಿನಿಟ್ಟು ತಿಕ್ಕೆ ಸಮಾವ ಅಂತ
0: ಹೋಯ್ ಹೋಯ್ಟು ನಲ್ಲೋರ ಆಲೋಟ ಚಂದ್ರ ನಾನು
1: ಎಂದಿಗ ಮೋನು ಆ ಪಾವತದಿಗೆ ಪರಿಯಿರೋ ಅವನು ಮುನ್ನಲೇ ಅಂಗನೆಮೆ ನಂಗಲ ಹಬ್ಬೋ ಅಂಗನೆಮೆ
0: ಅಂಗನಾಯ್ಟಲ್ಲ ಎಲ್ಲೋ ಮುಂಗಿರೋ ಕೆಟ್ಟ ಪೆನ್ನು ಬಿಟ್ಟು ಪೋಯಿಲ್ಲೇ ಮೂನು ನೇರ ಉಣ್ಣಗ ಮಾತ್ರ ಅಲ್ಲೇ ಬಡ್ಚಿರೋ ಅನ್ಯಾಯ ಅದ್ಲಿ ಇತ್ತರ ನಾಲ್ ಬೆಚ್ಚಿರ ಬೇರಂಗಲೋಡ ಇರಂಗಿ ಮೋಲ ಗುಟ್ಟು ಬೇಗ ನಾಯಿ ಬರತ್
1: ತಿಲ್ಲ ಮುಂಡಂಟದೇಯಬ್ಬ ಕೇಟಿಂಗ್ ಬೇಜರಾವ್ ಆ ಪೆಣ್ಣು ಪಾವ ಸೊಳತರಂಗಲೆ ಪಲೆ ಜೀಯ ಬಿಟ್ಟು ಚಾಕ್ರಿ ಹಾಕ್ರಾಲು
0: ಅದಕ್ಕಾಯ್ತಲ್ಲೇ ಮುಂಡಾನ್ ದೆಚ್ಚಿರೋ ಬ್ಯಾಂಡ ಬ್ಯಾಂಡ ಅಂದೆಚ್ಚೆಂಗು ತಲೆ ಬಿರಾ ಅಂದ ಹಾಕಿ ಬಿಡ್ರಾರ
4: ರಾಮಣ್ಣ ಆ ಬೋರಿನ ನೆಂಚ್ಕಂಡ್ಲೆ ಅವಳು ತಪ್ಪಾರಂಡು ಕಾಕ ಬೆಳಕ ಬಂದ್ರಿ ನೀರಡ ಪಲ್ಕರಿ ಗುಂಡೂಲ
0: ಆ ನಾ ಕಂಡತ್ತ ಮನ್ನತೆಲ್ಲ ಅಡಿ ಮರ್ಚಿ ಬಂಡೆ ನೀ ಪೋ ಅವತ್ತು
4: ನಾನು ತೆಲ್ಲ ಕಂಡಾಡ್ತಾರೆ ಕಾಕ
0: ಬ್ಯಾಂಡ್ಲ ಮೇಲುಗೈಗೆಲ್ಲ ಚೇರಾವ್ ಬ್ಯಾಂಡ್ಲ ಬ್ಯಾಂಡ್ಲ ಉದ್ಯ ಮೊನ್ನೆ ಕಲ್ಲು ಮುಲ್ಲೆಲ್ಲ ಇಕ್ಕು ನಿಕ್ಕಾವಲ್ಲ ಬಿಡು ಬಿಡು ಇದಕ್ಕೇ ಲಾಯರ್ ಬಡಿಬೇಡ್ರಿ ಹೋಪ ನಿಕ್ಕಾವಲ್ಲ
4: ನಿಪ್ಪಾಗಲ್ಲ ಕುಮಾರಕ ಇದು ಮೈ ಆಗಲ್ಲೇ
0: ಹಾ ಅದು ಮೈ ಮೈ
4: ಹಾ ನೀವ ಬೋರ್
5: ಚಂದ ಕಡ್ತಿಟ್ಟು ಎತ್ತರ ನೇರ ಇತ್ತು ಕಂಡದವ್ರತ ಬರಗು ಇತ್ತರ ನೇರ ಬೇನಾ ನಾನು ಬಂದ್ರೆ ಅಂಟು ಗೊಂತಿಂತು ಹಿಂಗನಮ್ಮ ತೆಲ್ಲು ಕಾಕಾ ಚೆಲ್ರೋ ಇಜ್ಜತ್ ಗೌರವ ಹಿಂದೆಂಗಲ್ಲೇ
1: ಕಾಕ ಎಂದಿಗ ಹಂಗನೆ ಬಿಯರ್ಕಿರೋ ಇಪ್ಪ ಬರು ದೇಕುರು
5: ಕುಂಜಾಕಲ್ಲೇ ನಿಂಕಿಪ್ಪ ಎಲ್ಲ ಉಡ ಅವನೇ ಅಲ್ಲೇ ನಿಂಕ ಬೇನುವ ಇಪ್ಪ ನಾನು ಆರ ಎಂದ ಹಿಂಗನೆ ಹೆಂಗ ಚೋರ ಸಂಬಂಧ ಒಲಿರಂಗನೆ
1: ಅಂಡು ಕುಂಜಾಕರ ಆ ಪೈಸೆ ಕಿಟ್ಟಿಯಾದಿಲ್ಲಲ್ಲೇ ನಂಗ ಒಲಿಯೋ ಪಲೆ ಆಯೋ ಕಾಕಾಗೊಂತನಲ್ಲೇ ಬ್ಯಾಂಕ್ ರಂಗ ಅಗ ಜಪ್ತಿ ಹಾಕೋ ಬನ್ನಪ್ಪ ನಾನ್ ನಂಡೆ ಮೋನು ಕಾಕರ ಕಾಲು ಬಿಡ್ಚಿಟ್ಲೆ ಅಂತ
5: ಅಲ್ಲ ನಾನ್ ಕಾಸು ಬಿಚ್ಚಿಟ ಇಲ್ಲ ಚಂದ್ರು ನೋಕ್ರಂಕ್ ನಂಡ ಕೈಲಿ ಕಾಸಿನ ಬಲ ಕಾನು ನಂಡ ಕಷ್ಟ ನಕ್ಕೆ ಗೊಂತು ಇಪ್ಪ ನಿಂಗ ಮೊಯ್ದುಗಾಕ ಕಾಸಿಗೆಕ ಬಂದ್ರು ಅಂಟು ಬಿಯರ್ಚಿನವ ಹತ್ತು ಪೂಣಿಂಜ ವರ್ಷ ಆಯಿಲ್ಲೇ ಆರಾಯಂಗ ಮೊಯ್ದುಗಾಕ ಎಂಗನ್ನ ಉಲ್ಲಾರ ಚಂತು ನೋಕ ಬಂದ್ರಾರ
0: ಅಸಲಾಮಲೈಕಂ
5: ವಾಲೈಕಂ ಸಲಾಂ
0: ಸ್ವಾಮಿ ನಾಕು ಕುಡಿಕೋದಲ್ಲಿ ತನ್ನಿಗೊಂಬ
6: ಕೊಂಡೆ ಕಾಕ
0: ಕಾಕ ಪೋಂಡದಲ್ಲ ನೆನಪಾಯಿ ಬಂದಮ್ಮ ಅಲ್ಲ ಉಡಗಂಟೆ ಬಂದಮ್ಮ
5: ಎಂದು ಉಡಗಂಟೆ ಬರತೀರಿ ಅಲ್ಲ ನಿಂಗಾರು ಅಪರ ಬಂಡಿಲ್ಲ ಪಿನ್ನೆಂದ್ರೆ ಹಾಕುಡು
0: ಎಂದೂ ಇಲ್ಲ ಹಿಂಗೇನಮ್ಮ ಕೇಟು
5: ಇದಲ್ಲ ನಿಕ್ಕ ಅಂತ ಇಲ್ಲ ಅಪರ ಬರಲ್ಲೇ
1: ಅವತಲಿತ್ತರೆ ಸೊರ ಇಕ್ಕಂಬೋ ಎಂಗನೆ ಬಂಡೆ ಕಾಕ
5: ಅವತರ ಸೊರ ಹಾಕಗು ಕುಂಜಾಕರ ಮೋಲು ಸಮೀಮ ಉಲ್ಲಾಲಲ್ಲಿ
0: ಒಲುಡ್ತೋ ಸೌತ್ರವಲ್ಲೆಂದು ಅಲ್ಲ
5: ಆರಂಗ್ ನಕ್ಕೆಂದು ಅದಲ್ಲ ವಿಷಯ ಮುರಿಕೋಗಾವತ್ತ ಚೋರ ಸಂಬಂಧ ಅಂಟು ಬಿಯರ್ಚಂಗ್ ಮೈ ರಜಾಕ್ ಪಡಿಪುತಿ ಅಂತ ಬಂದ್ರ ಅಂಟು ವಿಷಯ ಕಿಟ್ಟಿಯಪ್ಪ ಬರ್ನು ಬರ್ನುಂಟು ಬಿಯರ್ಚಿಟ್ಟಿನ ಹಿಂಡಿ ಬರೋಗು ಎತ್ತಿತ್ತು ಚೋರ ಸಂಬಂಧ ಚೆಂದ ಪಿನ್ನ ಬರಣೆ ಅಲ್ಲೇ
0: படிப்புக்கும் முன்னோல இன்னாரல்லே உமரு ரசாக்கு அப்ப எந்த சோர சம்பந்தம் நினைப்பாயிட்டல
5: கழிஞ்சி போயதுரோ கூந்தோகல்ல பந்துறான் நாங்கள செய்யதுற மோலு நல்ல படிச்சிறாள் நோக்குக்கும் சந்தல்லால் பேன்மாத்திர ஆஸ்தி உண்டு மூணு கல்ஃபுலு நல்ல நைப்புல உள்ள அவளோ பொது பழக்க வரைகிந்து அங்கனே வந்தோம்
1: அவளுக்கு மங்கில வரப்பாய்த்தா
5: வரப்பாக்கணுட்டு தீர்மானாக்கியதுலல்லே நான் இப்ப வந்தோம் செய்யது எப்போன்னு அண்ணட்டு சென்னோண்டா மூணு கல்ஃபுர பண்டா மூணுக்கு மோலுக்கு ஒட்டிக்கே மங்கில குறைச்சந்து சாட்டு சாட்டாவுக்கு அங்கரடி உள்ளார் ரசக்கும் ரசியகும் ஆக்கியம் காவல்லேன்ட்டு நான் கேக்குறோம் அல்ல பர்த்தங்கள காட்டி உல்கத்தங்கமே நல்லல்லே நீ நெந்திர சொல்ட இதுக்கு
0: சாட்டு சாட்டு மங்கிலாக்கு நக்க மனசில்ல
5: அல்ல சாட்டு சாட்டாவுன்ட்டு நான் செல்ட அல்ல ரசாக்கு எடுத்தேங்குவாவும் ஜண்டும் ஒரே பொல்த்த ஜோடி எத்தனை பேக ஆவுரெங்கும் அங்க ரடி உள்ளாரு சம்பந்தம் கட்டியாய போல அவரு குஞ்சு கூட்டி ஒட்டுகாய போல ஐத்து
0: அதுக்கு மங்கிலமே ஆகணும்ட்டு இல்லல்லே இல்லைங்கும் சம்பந்தமே அல்ல அங்க முன்னலே பைசாகாரு அங்கல தேக்கி போல நங்கு நடக்கோடா அங்கு அங்கல தேக்கி போல பொது நோக்கிற நல்ல நங்கு பொது ஆவல
5: இத்தர அகங்காரத்தை பழக்கமா
0: தெல்லு அகங்காரம் உண்டுகாக்க அண்டு அப்ப மர்ச்சப்பா ஜப்திக பண்ண ஈ அவுத்திர ஒலிக்கோகு நங்க அர்த்தும்போ ஆறு இந்தில்ல அண்டு ஒடிஞ்சு பூலகாய ஒரு பலையாகும் ஈ புல்லு நிறைய ஒரு பித்துலு புட்டெங்கு பின்ன இந்த மூக்கு தோல்த்த கட மாத்திர அதர சந்து பாட்டிட்டு ஈ அவுத்திர ஒரு நிலக்கு கொம்பர்னெங்கு நண்ட சோர தண்ணி தண்ணி ஆக்கிற பின்ன ஈ காண்ட கண்டம் பித்துலு ஆறும் தன்னதல்ல நான் சொந்த நைச்சிட்டு மெஹனத்தாக்கி உண்டாக்கியது அண்டு உம்மன் நாலு மக்க பைச்சிட்டு கிடக்கும்போ ஆறும் நோக்கோ பந்தில்ல அதோட அகங்காரம் உண்டு

0: Asia.
1: ಆರ್ಡೆದೆ
0: ಅದು ಕ್ಲಾಸ್ಮೇಟ್ ಕಾಕಾ. ನಿಕ್ಕ ಕಲೋ ಚಲೋ ಬಂದಲ್ಲೇ ಇನ್ನೊರ್ಕ ಕಂಡಂಗುಂಡಲ್ಲೇ ಬೆಲ್ಯಾಕರ ಕೈಲಿ ಚಂದ ಹೊಡ್ಕುವೆ ಮಯಂಗೆ ಮಯ್ಯ ಬಾಡಿ ಬರ.
2: ನಂಡ ಮೋನು ನಂಡ ಕಾಂಟಿ ದಿನ್ನವಲ್ಲ
3: ನೆಪ್ಸಾ ನೆಪ್ಸಾ ನಕ ತೆಲ್ಲಿ ಮುಂಡು ತೆಲ್ಲ ಕೆಟ್ಟು ಕಚ್ಚಗೆ ಹೆಂಗ ನಡ್ಕೋಗಾವುಲ್ಲಡಿ ಬಾವಾ.
4: ಈ ನಾಟಕ ತಗತ್ತೆಂದು ಇಲ್ಲ.
3: ನೀ ಪೆದಂಬ ಕಾಟಾಡೋರ್ಗೆ ಕೆಟ್ಟು
4: ನಿಂಗಳ ಚಾಕರಿ ಎಡ್ತು ಎಡ್ತಿಟ್ಟು ನಕ್ಕ ಮೈಯಾಯ್ತು ಕರ್ಮ
3: ಚಮ್ಮೆ ಮೇಲ ಕಂಡಡಿ ಬಾವಾ. ಉಲ್ಗತ ವಿಷಯ ಪರ್ತುಗೊಂತಾವು ಆಂಗಲ ಮಾರೆ ಉಮ್ಮರೆ ಕಂಡ ಪಿನ್ನ ಎಲ್ಲ ಮರಂದು ರಂಡೆಂದು ಊರು ಪತ್ತು ಪೂಣೆಂಜ ಇರೋದ ಅಗತ್ಯ ಉಂಡು ಚೆಲ್ಲು
4: ನಂಡೆಂದೆದ್ರಿಡ್ರು ನಿಂಕೆ ಕೇಕುಗಾವುಲ್ಲೇ
3: ನಿಂಡೋ ಪೋಲ್ ತೋರು ಪೆದ್ದಿರ ನಾ ಕಂಡಿಟ್ಲ ನಾನು ಕೇಟಿಟ್ಟು ತನ್ನಲ್ಲಿಂಗಿ ಪಿನ್ನ ನಕ್ಕಿ ಅವತ್ತುಗ ಕಾಲ ಬೇಕಾಗವ್ರ ನೀ ನಂಗನಲ್ಲಲ್ಲೇ ತನ್ನಲ್ಲಿಂಗು ಪೆನಂಗಿಯಂಗು ನಿಂಡ ಮ್ಯಾಗಲ್ಲೇ ಎಪ್ಪ ಬೇನೆಂಗೂ ಬರ ಎಪ್ಪ ಬೇನೆಂಗೂ ಪೋಗ ಇನ್ನ ಅವತ್ತರ ಓದಿ ಅಂದು ತಂತಿಲ್ಲಲ್ಲಿ ಹ ನಡ ನಡ
5: ಬೆಂಡೆಕಾಯಿ ತ್ಯಾಂಗೆ ಕೊಪ್ಪರ ಇಂತ ಅದು ಕೊಡ್ಕೋಪಾಯ ನಿಂಗ ಬರು ಬರು ಜಬ್ಬರ್ ಸ್ವರ್ತಕ್ಕೆ ಪಾಯಿಂಟ್ ಇಲ್ಲ ಕಾಂಡಲ್ಲೇ
6: ಒಕ್ಕು ಮಾಮಿ.
4: ಒರು ವಾರ ಸ್ವರ ಇನ್ನೆಂಗ್ ಒರು ವಾರ ಸ್ವರ ಇಲ್ಲ ಎಲ್ಗ ಸಮ ಕಟ್ರ ಸ್ವರಮೇ ಇಲ್ಲ ಅದೇ ಕಷ್ಟ ಇರೋ ಮರಂದು ತಿಂತಿಲೆ ಉಮ್ಮ.
3: ಅದೆಲ್ಲ ನೀ ಉಮ್ಮರೊಟ್ಟಿಗೆ ಎಂದಿಸಲ್ರು
4: ಇದೇ ಇದೇ ನಿಂದ ಮರ್ಮೊಂಡ ವಿಷಯ ಆರು ಟೂಮ್ ಕಷ್ಟ ಚೆಲ್ಲುಗು ಬಿಡಲೆ ನಂಗೆಲ್ಲ ಕಷ್ಟ ಉಮ್ಮ ಕಾಕ ಮಾರೊಟ್ಟಿಗೆ ಚೆಲ್ಲಂಟೆ ಪಿನ್ನಾರೊಟ್ಟಿಗೆ ಚೆಲ್ಲೋನು ಅದುಲೆಂದು ಚೆಂಗೆಲ್ಲ. ಆ ಉಮ್ಮ ಬಾಬಿ ಪಿನ್ನ ರಜಾಕರಂಗ ಎಲ್ಲ ಎವಡೊಲ್ಲಾರು
5: ಹಂಗ ಉಲ್ಗೊಲ್ಲಾರು ನೀ ಬಾಮೂಲ್ ದೇ ಜಬ್ಬಾರು.

0: ಸ್ವಲ್ಪ ಗಟ್ಟಿಲ್ಲ
1: ಬಂದಂಗಿ ವಕೀಲ ರಜಾಕ್ರ ಆಗತ್ತೆ ಹೇಳ್ರ ಕಷ್ಟ ಅಲ್ಲೇ ಆ ಕಷ್ಟ ಅನ್ನೋದಿರಟ್ಟಿ ಅಂತ
2: ಕುಮಾರಕ್ಕ ನಿಂಗೆಲ್ಲ ಔತ್ರ ಪೇರು ಮೇಲ್ತೋಟ ಮಂದಿಲ್ ಚಂತ ಇಡಣ
1: ಮರ್ನ ಬೋಯ್ತಿಲ್ಲ 25 ಚರಿಯಲ್ಲೇ ರಜಾಕ್ ಬೆಲಿಯ ಕೇಸ್ ಹಿಡ್ಕೊಂಬೋ ಒಂದು ಬೇಲಿಯ ಬೋರ್ಡ್ ಇಟ್ಟಂಗೈತು
2: ಸ್ವಂತ ಕಾಲು ನಿಕ್ಕೊಂಬೋ ಹಾಲ್ ಮರಗೆಲ್ಲ ಮರ್ನು ಬಂಡಲ್ಲಿ ಮರಾಕ ಸುರು ಕೇಡ್ಬಟ್ರನಲ್ಲೇ
0: ಅದು ಸಮ
1: ಎಂದ್ರ ಅದು ಸಮ ನಿಂಗಲ್ಲ ನಂಡ ಎಲೆಂಡ ಎಂದ್ರೊಂಡ್ ಬಿಯರ್ಸಿರಾರು ನಂಡ ಎಲೆನು ಚೆಲ್ಡೋ ಕತ್ತಲು ಚೆಲ್ಡಲ್ಲ ಕೋಟುಲು ಎದುರು ಪಾಟಿರ ಮೊಗ ನೋಕಿಟ್ಟು ಇಂಗ್ಲೀಷಲ್ಲಿ ಊರೇ ಒರು ಫಲಕ ಚ ಅದು ಕೇಕೋನು ಅಬ್ಜೆಕ್ಟ್ ದ ಓನರ್ ಎದುರು ತಗೊಂಡು ದಮ್ಮೇ ಇಲ್ಲ ಫೇಮಸ್ ವಕೀಲ ಅನಿಪಾಚಿಗುಂಡಲ್ಲೇ ರಸಾಕ ಚೆನ್ನಾಗಿ ತೀನು ಬೋಯ್ತು ಸ್ವಂತ ಮೋಂಡ ಬಲ ನೋಕರು ಯಾರ ಪಿರ್ಸುಂಡ ಎಲ್ಗೇಂಟು ಕಾರ್ಲ ಔತು ಕುಟುಂಬೋಂಡ ಬೇನ ಏಸು ರೂಮುಲ್ ದೇಪಾಟಿಟ್ಟು ಚೋರ್ನು ಮಾಟ್ರ ಬೇನ ಚ ಅದೆಲ್ಲ ನೋಕೋನು ಅಯಲ ಕೈರಡಿಲ್ ನಾಲಂಜು ವಕೀಲ ಮಾರಿಲ್ಲೇ ಹಂಗಲ ಸಮತೆ ಏನಿಲ್ಲ ದಂಡ ಎಲೆನು ಚೆಲ್ಡ ಕತ್ತಲಿ ಚೆಲ್ಡಲ್ಲ ಅವನು ಕೋಟಿಟ್ಟು ನಿಂಡೆಂಗುಂಡಲ್ಲೇ ಅಡಿ ಫಾಜಿರ ಕಾಂಟಿ ಎರ್ತು ಕಾಂಡ
3: ಕೋಟ್ ಪ್ಯಾಂಟ್ ಇಟ್ಟಂಗಿ ನಿಂಗ ಎರ್ತು ಕಾಣ್ಲೇ ಉಮರಾಕ
1: ನಂಗೆಂದ್ರ ಇಂದ್ರ ಕೋಟ್ ಪ್ಯಾಂಟ್ ಇಟ್ರು ಬೇಲ್ಯಂ ಕಂಡತ್ತಲ್ ನೈಚಿಟ್ಟು ನಗಲ ಮುಲ್ಲ ಗುಮ್ಮ ಇಲ್ಲೇ
3: ಹಲೋ ರಜಾಕ್ ಭೈ ರಗಂಜ
1: ಇಂಜಮೇ ತೆಲ್ಲಿ ಎದ್ರು ಬೋಯ್ ಜಾಲ್ ಕಾಂಡಿ
4: ಅದು ಅಡ್ವೊಕೇಟ್ ರಜಾಕ್ರು
1: ಅದೇ ಚಂದ ನಾನು ಬೋರ್ಡ್ ಕಾಂಡಿಲ್ಲೇ ಛ ಅದೆಂದು ಮೇಡ ನಾನೇ ಗಾಟ್ರೆ

ಶ್ರೋತೃಗಳೇ, ಇದುವರೆಗೂ ಮೈಕಲ್ ದುಬಲ್ಕ ಕಾರ್ಯಕ್ರಮದಲ್ಲಿ ನಂಗಳು ಕುಟುಂಬ ಬ್ಯಾರಿ ಟೆಲಿಫಿಲ್ಮ್ ಕೇಟೊಂಡು ಬಂದಾರ. ಇದರ ಮುನ್ನಲ್ತು ಭಾಗ ತಿಂಗ್ಲಾಸೆ ಮೊಯ್ಲಾಂಜಿ ಬ್ಯಾರಿ ಕಾರ್ಯಕ್ರಮದಲ್ಲಿ ಪ್ರಸಾರ ಅವರು ತಪ್ಪಾನು ಕೇಟೊಂಡಿಕರು. ಇದು ರೇಡಿಯೋ ಸಾರಂಗ್ 107.8 FM. ಇದೆ ರಂಗ್ ರಂಗ್ರು ಜೀವನ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೋಟಿ ಚೆನ್ನಯ್ಯ. ಪ್ರಸಂಗ ರಚನೆ ಅನಂತರಾಮ ಬಂಗಾಡಿ. ಭಾಗವತರು ದಿನೇಶ್ ಅಮ್ಮಣ್ಣಯ್ಯ. ಮೃದಂಗ ಮೋಹನ ಶೆಟ್ಟಿಗಾರ. ಚೆಂಡೆ ರಾಮಕೃಷ್ಣ ಶೆಟ್ಟಿಗಾರ. ಪಾತ್ರವರ್ಗ ಕೋಟಿ, ಸಿದ್ದಕಟ್ಟೆ ವಿಶ್ವನಾಥ ಶೆಟ್ಟಿ.

ಚೆನ್ನಯ್ಯ, ಸದಾಶಿವ, ಪೆರುಮಳ, ಅಳಿಕೆ ಲಕ್ಷ್ಮಣ ಶೆಟ್ಟಿ, ಕಿನ್ನಿದಾರು ಪುಂಡರಿಕಾಕ್ಷ ಉಪಾಧ್ಯಾಯ, ಕೇಮರ ಬಳ್ಳಾಲ, ಪುಳಿಂಚ ರಾಮಯ್ಯರೈ, ಪಯ್ಯ ಮಿಜಾರು ಅಣ್ಣಪ್ಪ, ದೇವಬಳ್ಳಾಲ ತಿಮ್ಮಪ್ಪ, ಚಂದುಗಿಡಿ ಅರುವ ಕೊರಗಪ್ಪ ಶೆಟ್ಟಿ. ಇದೀಗ ಕೋಟಿ ಚೆನ್ನಯ್ಯ ತುಳು ಯಕ್ಷಗಾನದ ಕೊನೆಯ ಕಂತು.

0: ഓ ഗിടിയാലേക്ക് കൈമുക്കിയുണ്ട്.
1: ഏറിയോ
0: യാണ് പയ്യേ.
1: ഓ പയ്യേ,
0: നമസ്കാരം.
1: എന്തോ എന്ന മണ്ട ഓളായിട്ടുണ്ട്.
0: അവ്വേ ഭക്തിനെ കൊത്താത്ത ജിരേഖ
1: രാജക്കിയോട് മാത്ര നിക്ക് പൊസത്ത് പണോടോ പയ്യ.
0: യാണ് പറക്കിയേ
1: അനുഭവം മലത്തന എത്താ
0: അന്ത്
1: പണിലേക്ക അന്ന് ജവണി റെഡ്
0: നനിക്കാടലത്തെ
1: നനിക്കാടലു
0: അന്ത്
1: ನಮಸ್ಕಾರ. ಹೌದಾನೆ ಎಂಬಿ
0: ಅವು ಒಂದೇ ಅಂಚನೆ ಅವು ಅಮ್ಮೆ ಒಂದು ಅಪ್ಪೆ.
1: ಅಂತೆ ಪಯ್ಯ
0: ಈರೋಂಜಿ ಉಪಕಾರ ಇಂದು ಮುಕ್ಕಳಿನವರ ಅರಸುಲ್ನ ದರ್ಶನ ಮಲ್ಪಾವಡು ಅಂದು ಬರ್ತೀನಿ.
1: ದರ್ಶನ
0: ಅಂದ್ ತೂವರೆ
1: ಅಂದ ಪಯ್ಯ.
0: ಓ
1: ನಿಕ್ಕ ನನ್ನ ಸುರುಡ್ದೇ ಪನೋಡ ಯಾನು
0: ದಾನೆ ಬುದ್ಧಿ
1: ಆ ರೀತಿ ಓಲು.
0: ಓ
1: ಮಧ್ಯಾಹ್ನದ ಪೊರ್ತು ತಿರ್ಗ ನಂದ
0: ಅಂದು
1: ಸಭೆನು ಮುಗಿತದ ಇತ್ತೆ ಪೋಯ್ಜರ ಉಲಾಯಿ
0: ಪೋದಾಂಡತಿ
1: ಬೊಕ್ಕ
0: ಅಂದು
1: ನಾ ಎಲ್ಲ ಹಾಂಡು
0: ಇತ್ತೆ ಬೇಗ ಹೋಪೇರ್ತೋ ಜುಂಡತ್ತ
1: ಸುದ್ದಿ ಮುಟ್ಟುಂಡ ಎಂಕ್ ನಿಕುಲು ತೆಗಿದಾರೊಂದು ಗೊತ್ತಾಂಡ ಪಿರಬುಂಡ ದಾನೆ
0: ಅವನೇ ಗೊಂಜಿ ಖರ್ಚು ಅತ್ತಿ ಮುಳು
1: ಬತ್ತಿನ ಬುಡಿಯರ ಮನೆಯರ
0: ದಾಯ ಉಪದ್ರ
1: ಅಂದ್ರೆ
0: ಯಾನುಂತು ಜಿ ಉಂತುಂಡ ಅಕ್ಕಳು ಮಾತ್ರ
1: ನಿಕ್ಕ ವರ್ತಿನ ಬಿಡುದು ಅಂತಾರೆ
0: ಕತ್ತಲ್ಲತ್ತೆ
1: ಅವಳ ಅಂದ್ ಪೊಂಜಿವನಪ್ಪಯ್ಯ ಅಕುಲು ಮೊಲ ಅಂತಾಡು
0: ದಾನೆ ಬಾವ
1: ಆವಪ್ಪ ಇರ ಪೋಲೆ
0: ಯಾನು ಪೋಪೆ
1: ಅಂದ
0: ಬರ್ಪೇನು ಮಂತಿರ್ಲೆ
1: ಪಯ್ಯ
0: ಒಂಜಿ ಉಪಕಾರ ಮಲ್ತಿರ್ಲೆ
1: ಖರ್ಚಿನ ಮಟ್ಟಿಗೆ ಮತ್ತೆ ಬಾರಿ ಹುಷಾರ
0: ತೊಂದರೆ
1: ಬಾರಿ ಉಂಡುಗೆ
0: ಈ ಉಂಡು ಕರ್ಮಂತರ ಕಡೆ ಪುಣ್ಯದೀಪಕ ಗೊತ್ತಾವೆ ಅನ್ನೋ ಸಂಗತಿ
1: ನಾನು ಪುರುಷೋತ್ತಡವಲ್ಲ
0: ಎಂಚಾರೆ ಎನ್ನು ದಿನ ಜಿ ಯಾನು ಈ ಚಾಪರ ಅಂದದ್ದು ಕೈಮುಗಿ ನಮಸ್ಕಾರ
1: ಕೊಟ್ಟು ಚೆನ್ನಾಗಿರು ಅಂತರ್ಲ ಇತ್ತೆ ಎಲ್ಲ ಮುಟ್ಟ ನಿಗ್ಲೆ ಕಾಲೇ ಸಭ ಓಡ್ಚ ಮೂಲು ಮಾತು ಅಂಜಿ ತಿಕ್ಕಾಣ್ಯ ಮಂಡೆ ವೆಚ್ಚ ಉಂಡ
2: ಅರಮನೆ
1: ಎಲ್ಲ ಬಲ್ಪಾನಗ ನಿಗಲಿಗೆ ಬರ ವ್ಯವಸ್ಥೆ ಅರಸುಲೆ ತೂಪನು
2: ಎಂಕಲೈತಿ
1: ದಿನದೆಪ್ಪು ನಿಂಚ
2: ಅಲ್ಲ
1: ತೋಜು ನಂದ
2: ಅಂದು
1: ಮಲ್ಲೊಂದು ಅರಮನೆ
2: ಅಂದು
1: ಅವ್ ನಮ್ಮ ಮಂಡೆ ಆತನು
2: ಇರ ಮಂಡೆ ಮೂಲು ಉಂಡ ಅರಮನೆ ಅವಳುಂಡು
1: ಹಂಚತ್ತೆ ತರೆ ಖರ್ಚಿ ತುಲ
2: ಬಾರಿ ಪೊರ್ಲು ತೋಜು
1: ವಿದಯ ವಿದಯ ಮತ್ತೆ ಏತನ ಎಂಜಿನ ಮತ ಶಿಲ್ಪಲು
2: ಮತ ಬಾರಿ ಚಿತ್ತಾರ ಬಿಡ್ಪಾದಲ್ಲ
1: ಅವು ಕಾಂಸ ಚಿತ್ರ ಒಂಜಿ ತೈಲ ಚಿತ್ರ ಒಕ್ಕ ಉಲಾಯಿ ಮತ ಉಬ್ಬು ಚಿತ್ರ ಮಾತಲ್ಲ ಗೊತ್ತಾಯ್ತ
2: ದೂರ ತೂನಗ ಜೂವದೇನು ತೂಲೇಕನ
1: ತೂಲೇಕೊನೆ ಉಲಾಯಿ ಪೋಪರ
2: ಪಿದೇ ಇತ್ತು ಪರ್ಲಿಪ್ಪನಗ
1: ಉಲಾಯಿ
2: ತೂವಲ್ಲಿ
1: ಪುಂಡ ತೂಕ
2: ಸಾರ್ವಜನಿಕ ಮಂತ್ರ

0: ಕೋಟಿಕೆನ್ನೇರೆ ನಿಖಿಲ್ನ ಶಕ್ತಿ ಸಾಮರ್ಥ್ಯ ಯಾನಕೇಂದು ತೇರಿದೆ ಆಶ್ರಯ ಬೋಡಾದು ಎನ್ನ ಕೈತಲ್ ಬತ್ತಾರೆ ಭಾರಿ ಸಂತೋಷ ಅಂಡ್ರಿ ನಿಖಿಲಿಗೆ ಆಶ್ರಯ ಮುಲ್ಪ ಕೊರ್ಪೆ ದಾನೆ ಆಡಲು ಹೆಚ್ಚಿಗೆ ಮೇಡ ಬತ್ತದ ಪಲ್ಲಿ ಮುಲ್ಪಡೆ ಎಣ್ಮೂರ್ದಲ ಪಂಜದಲ ಗಡಿ ಪ್ರದೇಶ ಅಯ್ಯನೂರು ಆ ಜಾಗ ನಿಖಿಲಿಗೆ ಬೆನ್ನಿ ಬೆನ್ನೇರೆ ಕೊಡ್ತೆ ಅಲ್ಪ ಇಪ್ಪಲಿ
1: ದೇವ್ ಬಲ್ಲಾಳ್ರೆ
0: ಕೋಟಿ
1: ಈರ್ನ ಎಡ್ಡೆಪ್ಪನು ಎಂಕುಲು ಕೇಂದ್ರದು ತೆರೆದ ಎಡ್ಡಂತ ನಾವರಾದು ಈರ ಎಡ್ಡ ಮನಸ್ಸಡೆ ಎಂಕಲಿಗೆ ಆ ಜಾಗೇನು ಕೊರಿಯಾರು ಆ ಜಾಗೆಡು ಪೊರ್ಲುಡು ಬೆನ್ನಿ ಬೆಂದೊಂದು ಎಂಕುಲು ಉಪ್ಪುವ ದಾನೆಂಡಲ ಕಷ್ಟಬತ್ತನ ಪೊರ್ತುಡು ಈರಡ ಪಂಡೋನುವ ಈರ್ ಕೊರಿನ ಆಶ್ರಯ ಮುಂದೆ ಎಂಕಲಿಗೆ ಪುರುಸಾದ ಅಂದು ತೆರಿಬ ಚೆನ್ನಯ್ಯ
2: ಅಣ್ಣ
1: ಏತೋ ಕಾಲ ಕರಿಂಡತ್ತ ಮೂಲು ಬತ್ತದು ಪಾರಪಡಿಲು ಬುರ್ದಿತ್ತನ ಅಯ್ಯನೂರು ನಮ್ಮ ಪೊರ್ಲುಡು ಪೊಡಿ ಮಲ್ತದು ಬೆನ್ನಿ ಬೆಂದ ಬುಲದೆತ್ತ ಅಂಚನೆ ಮನಸ್ಸದ ಬೇಜಾರು ಕಲವರೆ ಬೋಡಾದು ಬೋಂಟೆಗಿಂದು ಪೋಯಿನ ಪೊರ್ತುಡು ಗಡಿತ್ತನೆ ಅಯ್ಯಾಂಡು ನಮ ಹಾಕಿನ ಪಂಜಿ ಪಂಜದ ಗಡಿಟ್ಟು ಬೂರ್ನು ಪಂಜದ ಜನಕುಲೈನ ವೈಪರ ಬಣ್ಣಗಾಕಲಿಗೆ ಹಾಕದ ಬೆರಿಬತ್ತಿನಕ್ಕೆ ಆ ಕೇಮರ ಬಲ್ಲಾಳೆ ಓಲೆ ಕೊರದು ಕಡಪುಡಿಗೆತ್ತ ದೇವನ್ನ ಬಲ್ಲಾಳ್ರೆ
2: ಅಂದಗೆ
1: ಒಂಜ ಸೀರತ್ತುತ್ತದು ಮದಮಲೈತಾದ ಬರಡು ಅತ್ತಂದಾಂಡ ಲಡೈಗು ತಯಾರಾದ ಬರಡು ಪ್ರಾಯದ ಪರಬೆ ಕಣನೀರು ದೆಪ್ಪುನ ಪೊರ್ತುಡು ಅರೆಗು ಧೈರ್ಯದ ಪಾತ್ರನು ಪಂಡ ಆರ್ನ ಒಟ್ಟುಗಿತ್ತನ ಆರ್ನ ಮಂತ್ರಿ ಮಂಜು ಪೆರಗಡೆನ್ನ ಕೂಡೊಂದು ಅಂಕದ ಕಲಕ್ಕೆ ಬೈದತ್ತ ಒಂಜಿಮೇಟ ಈ ಜಪ್ಪು ಒಂಜಿಮೇಟ ಯಾನ ಜಪ್ಪು.

0: ಅರಸನೇ, ಚೇಳಿಗೆ ಕೊಂಡಿಡ ವಿಷಗೆ, ಮರಿಕ್ ಕೂರಿಡ ವಿಷಗೆ, ನಿನ್ನಂಚಿನ ದುಷ್ಟರ್ನ ಸರ್ವಾಂಗಲ ವಿಷಪೂರಿತವಾದುಂಡು ಪನ್ಪನ ಸತ್ಯ. ಆನೆ ಕುತಂತ್ರ ಮಲ್ತದು ಎಂಕ್ಲೇನು ಉಲಯ ಪಾಡ್ದಿತ್ತ, ಇನ್ನಿಕ್ ಮೃತ್ಯು ಸ್ವರೂಪ ಇದೆ.
1: ಚೆನ್ನ

0: ಯಾರನ್ನಯ್ಯ?
1: ದಾರಯ್ಯ.
0: ದಾಯಕೇನು?
1: ದಾಯಕೇ
0: ನಿಕುಲು ಸುಭಗತನನ್ನು ಓಲು ಮಲ್ತದರಿಯ
1: ಎಂಚವು
0: ಅಪ್ಪಮ್ಮೆದ್ದನ ಜೋಕುಲು ಮಾಡಿದ ಪೆರ್ಮಲ ವಲ್ಲಾಳರ ಸಂಕೀರ್ ದಾನೆ ಮಲ್ತಾರ ಆರನೇ ದಂಟಿಯರ್
1: ಅಂದ
0: ಮಂತ್ರಿನ ಕೆರಿಯರ್ ಕೇನಂದ ಎಂಕಲ ಊರಿಗೂ ಪ್ರವೇಶ ಮಲ್ತಾರ ಯಾನೊಂಜಿ ಎಡ್ಡೆಪ್ಪುಡು ಅರಮನಡು ಇಪ್ಪಡು ಪಂಡುಂಡ ಬಾಕಿಲು ಏತ ಖರ್ಚಾತನದು ಗೊತ್ತುಂಡ ಆ ಬಾಕಿಲು ನಿಕ್ಲಿ
1: ಅಂದ ಭಾರಿ ಖರ್ಚಾತನ
0: ತೆಕ್ಕಿದ ಪಡಿ ಮಲ್ತದೆ ಗೊತ್ತಾಯ್ ಬೀಟಿದ ಮಾತ ಫಲೈಡ್ ನಮೂನೆ ನಮೂನಿದ ಚಿತ್ತಾರನು ಮಾತ ಉಡುಪಾದ ಒಂಜಿ ಇಂಚಿತ್ತನ ಬೇತೆ ಇಪ್ಪೆರೆ ಬಲ್ಲಿಂದೆ ಅನ್ನು ಖರ್ಚು ಮಲ್ಪಂಡ ಅಯ್ಯನ ನಂಜಿಡು ದೊಂಕುದು ಪಡಿ ಮಲ್ತಾರ
1: ಯಾನೊಂಜಿ
0: ಬಲ್ಪು ಮುಟ್ಟ ಜೋಕುಲು ಇಪ್ಪಡು ಭದ್ರತೆಡು ದಯಂದಿಕೆಂಡ ನಿಕುಲು ಅನ್ಯಾಯ ಮಲ್ತನಕುಲೊಂದು ಗೊತ್ತಾಂಡ ಎಂಕಲ್ ನಕುಲು ಮಾತ ತೊಂದರೆ ಮಲ್ಪೇರಿಂದು ಭದ್ರತೆಗೆ ನಿಕಲಿನ ಪಾಡದನಿ ಬಿಚ್ಚಾದ ಬತ್ತಾರ ಬೊಚ್ಚಿಯ ಮುರಾನಿ ಮುರಾನಿ ಗಡಿಗಲ್ಲು ನೀರಿ ಅದೆತ್ತ ಬಾಡ್ನಿ
1: ಎಂಕುಲೆ
0: ಎಂಕಲ ಜನಕುಲು ನೋತನ ಪಂಜಿನ ಏರಿಯಾ ಒಯ್ತುಕೊಂಡಿನಿ ಅಯ್ಯನ ಮಾತ ಬುಡ್ದು ಇತ್ತೆ ದೇವಣ್ಣ ಬಳ್ಳಾಳರನ್ನ ಕಡಿಡ್ದು ಬತ್ತದಾರತ್ತ ಕಳುವರಕಲೆ ಆನಿಪಾಡು ಇನಿ ತಿಕ್ಕ್ಯಾರು ನಿಕ್ಲಿನ ದಾನೆ ಮಲ್ಪು ನನತ ಜನಕುಲಿಗೂ ಗೊತ್ತಾವಡು ಬಲ
1: ಕತ್ತಿಗೆ ತಲೆ
2: ಚೆನ್ನಯ್ಯ
1: ಅಣ್ಣ
2: ತುಯ್ಯನ ನಡತ್ತನತ್ತ ಏಳು ದಿನ ತಲಡಾಯಿ

0: ಅಂಕಲ ಗಲಟು ತಂಕಡು ಬಾಳುಂಬು ಮತ್ತೊಂದು ಪುಳ ಕೊಟ್ಟಲೆ ನೀನಂತು ನನಗೆ ಕೋಪ ಬರ್ಪುಜ್ಯ
1: ಪೋಡಿ ಆಪಣೋಡು
0: ಪೋಡಿಗೆ ಆಪಣತ್ತಿ
1: ಬಕ
0: ನಿನ್ನ ತಾಂಕದಿರತ್ತ ಪರ್ಮಳ ಬಲ್ಲಲ್ರಿ ಆರ್ಮಿ ಅಂಕಿ ತನ್ನ ಕಣ್ಣ ದುಡ್ಡು ತಿಕ್ಕಡಲೆ ಅನ್ನ ತಿಗಲೆ ಒಂಕುದ್ವೆ ವಿಷಯ ಆತೇಳಿ ಬಂಗಾರದ ಬಾಜನ ಡೇಪಲ ಕಲಿ ದಿಂಜಾಯರ ಅವಂದಿಯ ಕಲಿ ದಿಂಜಾಯರೆ ಕುಜಿಲಿ ಎಡ್ಡೆ
1: ಅಂಚಂದು ತಾರಿದಮುದೆಲ್ಲ ಪೇರು ಬರ್ರಲ್ಲ ಬಲ್ಲಿ
0: ಅವು ಬಲ್ಲಿ ಅತ್ತ ಅವು ಎಂಕಲೆ ಗೊತ್ತುಂಡು ನಿನ್ನ ಲೆಕ್ಕತ್ತನ ಬಿರುವ ಜಾತಿ ದಕ್ಕಲೆ ಬರೋ ಕಲ್ಪ ಅನ್ನಂಡ ಆಪಣ ವಿಷಯ ಈತಿ
1: ಹೋಹೋ
0: ಮೊಡಂಕ ಪಾತೇರ್ನೆ ತೊಡಂಕ ಕಟ್ಟುನೆ ಕುಬೆತ್ತ ತಾರಿದ ಕುಬೆಕ್ಕೆ ಹೋದು ಬಗ್ಗದೆ ಪೆದಂಕೆ ಕೊಯ್ಪುಣೆ ಆ ಬುದ್ಧಿ ಓಡೆ ಪೋಪುಂಡಿಯವು
1: ಬಿರುವೆರ ಜಾತಿ ದಕ್ಕಲು ಒಟ್ಟು ಸೇರ್ದಿರಕ್ಕೆ ಸಾಧಿಡಬೋಣ ಕಲ್ಲು ದಕ್ಕದಿಗೇರು
0: ರಮ್ಮ ನಿಪ್ಪಂದ ಕುಳ್ಳಿ ಅಂಚನೆ ಬಿರುವೆರೆ ಜಾತಿ ದಕ್ಕಲೆ ನಮ್ಮ ಏತು ತೂತೋಣ ಏತು ಒಕ್ಕೇಲುಂಡ ಇತ್ತ ಈತ ತಂಕೊಂಡು ಬರ್ತಾತ ಯಾನಿ ಪಗೆಲ್ ಡ್ಯೂಟಿ ಹಿಡಿ ಬರ್ತಾನೆ ಕಣ್ಣು ತೋಜನೇನ ಕಣ್ಣು ತೋಜಂದತ್ತೆ
1: ಅಜಿಲ ಸೀಮೆದಾಕಲೆ ಪಗೆಲ್ ಜಿಟ್ಟಿಗೆ ಉಂಡು
0: ತಂಕ
1: ಪಂಜ ಸೀಮೆದಾರ ಸುರು ಮಾಡ್ತಾರ
0: ಸುರು ಮಂತಣ್ಣ ಪಂಜ ಅಜಿಲ ಸೀಮೆ ದಾನೆ ಕಡಮೆ ಯಾನ ನಿಕ್ಕು ಒಂಜಿ ವರದಾನ ಮಣಪೆ
1: ದಾನೇನ
0: ಈ ನಿನ್ನ ತೆಗೆಪು ಇತ್ತೆ ಎನ್ನ ಮಂತ್ರಿ ಚಂದ್ರಗಿಡಿ ಸೈತ್ಯದತ್ತ ಬಿರೇಲ್ ಹಿಡಿದು ಉಂಗುಳ ಜಾರದ ಬೂರ್ನು ನನ್ನ ಬಿರೇಲ್ ತುಂಡ ಅಂದ ಲೆಕ್ಕನು ಬಿರೇಲ್ ಇತ್ತ ನನ್ನ ಉಂಗಿರ ಡ್ಯೂ ಅಂಡ್ರ ಅಪ್ಪ ನಿನ್ನ ಲೆಕ್ಕತ್ತನ ಪಾಪದ ಈ ಸೈಪಣೆ ಬರುಚಿ
1: ಬಲ್ಲಾಳ್ರ ಈರ್ನ ಮಂತ್ರಿ ಸಾಯ್ತಿ ಆಯ ಔಷ ಮುಗಿದ ಸಾಯ್ತನ ಅತ್ತೆ
0: ಬುಕ
1: ಈರೇಗ ಔಷಧ ರೇಖೆ ಗಟ್ಟಿ
0: ಅಂದೇ
1: ಈರ್ನ ಆಯುಷ್ಯ ಎತ್ತಿಂದ ಪರೀಕ್ಷೆ ಮಲ್ಪರೆ ಕೋಟಿನ ಎದುರು ಬತ್ತಾರ ನಂಡ ಚಂದುಗಿಡಿ ಪೋಯಿನ ಸಾಧ್ಯ ಈರೇಗಲ
0: ಮುರಾನಿ ಗುರುವಾರ್ದಾನಿ ನರಸಣ್ಣ ಹೊತ್ತ ಅವಳನ್ನೇ ಕಡ್ಡಿ ಬಾಡ್ದೆ ಚಿಂತಾಮಣಿ ಎಂಕ ನನ್ನ ಉಂಡು ಇರುವ ಸಾಹಸ
1: ಅಂದ
0: ಈ ಸೈ ಅಂದೆ ಪೋಪಣ ಅತ್ತೆನ್ನ ಸುರಿಯದ ಪೆಟ್ಟ ಸೈಪಣವನು
1: ತೂಕವಲೆ ಎಂಚ ಬಲ್ಲಲ್ರೆ ತರಗಡಪೆ
0: ಉಡುಪು ಗುರು ಎಡ್ಕೊಂಡು ಹೋದ್ರೆ ಅಣ್ಣ ಬುಡ್ಡೆದ್ದಿ ಜೋಕಿಲ್ಲ
1: ಎಂಚಿನ
0: ಮೂಕುತ್ತಿ
1: ಕರಿ ಅಣ್ಣಿ ಅಂದ್ರೆ ಆತುಂಡ ಅತ್ತೆ
0: ಆತು ಬುಡ್ಡೆದ್ದಿಯಲ್ಲ
1: ಈರ ಚಿಂತಾಮಣಿ ಬಾಡಿನ ಕಡ್ಡಿ ದಾನೆ ಅಂಡಿತ್ತೆ
0: ಆಯ್ ಹಾಳಾದ ಮಣ್ಣು ತಿಂದಿರ್ದು ಪಾಡಿ
1: ಐದು ಈರ್ನ ಕೂಲಿಗೆ ಕಡ್ಡಿ ಬಾಡ್ದು ಈರೇ ಮೂಸೊಣ್ಣ
0: ಅತ್ತತ್ತೆ ಆಯ ನರಸಣ್ಣೆಲ್ಲತ್ತ
1: ಆಯ್ನ
0: ಅಣ್ಣೆ ಬರನೆ ಬಿಡ್ಪಲ್ಲಿ
1: ಕೋಟೆ ಈರ್ನ ಅಂಚನಾರಿನ ಕೆರ್ದಿ ಎಂಕದಾಲ ಆವಡ ಆಯ್ನ
0: ಆತ್ಯಾತಿ
1: ಇಂದೇ ಈರ್ನ ಕೈ ಪತ್ತದನ ಜುಟ್ಟುನು ಬುಡಿಯೇ

ಜೀವದಾನವಲ್ತೆ. ಆರ್ನ ಜುಟ್ಟುಡ್ದು ಕೈ ದೆತ್ತದಪ್ಪಿರ ತಿರುಗನಗ ಒಲ್ಪಡ್ದಾವತ್ತನೊಂಜಿ ಪಗರಿಯನ್ನ ಅಲ್ಲಿಗೆ ನಾಟ್ರಂಡಪ್ಪ. ಈ ಪಗರಿದ ಬೇನೆಡ್ದು ಉಂಗುಷ್ಟುಡ್ದು ನೆತ್ತಿಮುಟ್ಟ ಬೇನೆ ಏರೊಂದುಂಡು. ಅಯ್ಯೋ ಎನ್ನ ಜೂವನೇ ಈ ಪಗರಿ ಒಯ್ಪುಂಡು ಅಂಡ. ಈ ರೀತಿ ಮೋಸಡು ಮದೆಟ್ಟುಂತದೆ ಪಗರಿ ಬುಡ್ನ ಬಿರ್ಸಾದಿಗೆ ಇತ್ತನೆ ಏರು ಒಂಜಿ ಗಲಿಗೆ ಇಂಕ ಆಯನ ತೂಡಾಂಡು ಆಯನ ತೂಡು ಆಡರಡ್ಡು ಪಾತಿರ ಪಾತಿರುಡು. ಓ ಬೆಮ್ಮೆರೆ ಒಂತ ಬರ್ತು ಎನ್ನ ಉಡಲ್ರು ಪ್ರಾಣಲಾಯು ಉಪ್ಪು ನಂಚ ಅನುಗ್ರಹ ಮಲ್ಪುಲೇ ಎಂಕ ಬಾಣ ಬುಡ್ನೇನೋರ ತೂಪುಲೆಕ ಅನುಗ್ರಹ ಮಲ್ಪುಲೆ.

0: ಕರಿನ ತ್ರೇತಾಯುಗಟ್ಟು ಶ್ರೀರಾಮಚಂದ್ರೆ ಮರತ್ತ ಮದೆಟ್ಟಂತದು ವಾಲಿನ ಅಲ್ಲಿ ಅಲ್ಲಿಗೆ ಪಗರಿ ಬುಡಿಯರಿಗೆ ಅವೇ ಕಥೆಂದು ಆದುಕೊಂಡತ್ತೆ ಬಲ್ಲಾಳ್ರೆ. ಅಂಡ ರಾಮಗಲ ಇರಗಲ ಇತ್ತನ ವ್ಯತ್ಯಾಸನು ಇರ್ಗಿಂತರಿ. ರಾಮೇ ವಾಲಿಗೆ ಬಾಣ ಬುಡಡ್ಡ ಸುಗ್ರೀವನ ಬಡದಿಗ ಅನ್ಯಾಯ ಮಲ್ತೆ ಅಪಚಾರ ಮಲ್ತೆ. ಈ ಕೋಟಿ ವಾ ಪೊಣ್ಣನ ಮಿತ್ತು ಬೊಡ್ಚಾನ ದೃಷ್ಟಿ ಪಾಡಿಯೇ, ವಾ ಪೊಣ್ಣನ ಮೆದಲಿಗೆ ಕೈಪಾಡಿಯೇ, ವಾ ಪೊಣ್ಣನ ಅತ್ಯಾಚಾರ ಮಲ್ಪನಂಚಿನ ಪ್ರಯತ್ನ ಮಲ್ತೆ ಅಂಚಾಂಡ ಅವ್ವಲ ತೆರೆಯಂದೇ ಈರು ಈ ರೀತಿ ಬಾಣ ಬುಡಿಯರು. ರಾಮನ ಯೋಗ್ಯತೆ ಬೋಲು ಆತ ಎತ್ತರ ಏರ್ರ ಇರಡಿದು ಸಾಧ್ಯ ಉಂಡೇ ಬಲ್ಲಾಳ್ರೆ. ಇಂಚಿತ್ತಿನ ಬೇಲೆ ನೀರು ಮಲ್ತದು ಕಲ್ಜಿಗೂ ಪೊಸ ರಾಮನವರ ಸಾಧ್ಯನಾ ಬಲ್ಲಾಳ್ರೆ.
1: ನಿಂದೆ ಮಲ್ಪುನ ಮಗ

0: ಬಾಳೆ ಕೋಟಿ
1: ಬಲ್ಲಾಳ್ರೆ.
0: ಬಾಯಿಗೆ ಬತ್ತಿಲಕ ನಿಂದೆ ಮನಪೋನ ಮಗ. ಯಾವನ್ನಪ್ಪ ಎನ್ನ ಮೋನಿಗೆ ತೂಂದು ಬಿಣ್ಣ, ನಿನ್ನ ದತ್ತ ಕಾಡಿಯನ್ನ ತೆಗಲೇ ದುಂಕಣ್ಣ. ನಿನ್ನ ತಪ್ಪ ಬಂದು ಸ್ವಾಮಿ ಭೂಮಿ ಮೆಚ್ಚಂದ್ರ ಅನ್ಯಾಯದ ಬೇಲೆ ಇಂಕ ತೆರೆಯ ನೆಲಕ ಅದು ಪೋಯ್ತಿರಂಡು. ನಿನ್ನನ್ನು ಕಿರಡದಂಪಳ ಉದ್ದೇಶವು ಇಡೀ ಖಂಡಿತವಾದ ಯಾನು ಬೈದಿನೆತ್ತ ಕೇಮರನ ಜುಟ್ಟುಡು ಈ ಪತ್ತೊಂದಿಪ್ಪನಗ ಚಂದುಗಡಿನ ಕಳಿತಾಯಿ ಕಿನ್ನಿ ಚೆನ್ನೈನಪ್ಪನೈ. ನೀನನ್ನು ಮೋಸಡು ಕಿರೊಡಂದು ಪಿರವಡುಂತದ್ದು ವಿಷತ ಪಗರ್ನು ಬಿಡಿಯೇ. ಆ ಪಗರ್ದ ಪೆಟ್ಟನ್ ತಪ್ಪಾಯರೆ ಅಮಸರೊಡು ಎನ್ನ ಕೈತ ಕತ್ತಿನ ಬೀಜಾದನೆಂದು ಅವ್ವೇ ನಿನ್ನ ಅಳ್ಳೆಗೆ ಬೋರ್ದು ನಿಕ್ಕ ಪರಲೋಕದ ಸಾಧಿನ ಸೋಜಾವಂದು ಯಾನ ಕರಟ್ಲ ನೆನೆತಿಜ್ಜನ ಮಗ. ಈ ತಾಯಿ ಕೈ ಪ್ರಪಂಚಡು ಇಂಕ ಬದುಕೇರ್ಲ ಆಸೆಜ್ಜಿ ಎನ್ನ ಕೈತ ಕತ್ತಿ ನಿನ್ನ ಅಳ್ಳೆಗೆ ಬೋರ್ದು ಇತ್ತ ಪ್ರಾಣ ಪೋಪಣತ್ತ ನಿನ್ನ ಪ್ರಾಣ ಪೋಪನಿಗೆ ದುಂಬು ಅವ್ವೇ ಕತ್ತಿನ ಎನ್ನ ಕೈಟೆ ಎನ್ನ ತೆಗಲಿಗೆ ಬಾರದು ಯಾನ ಸೈಪುನ ತಂದೆ
1: ಕಲ್ಲಾಡ್ರೆ. ಬಲ್ಲಿ ಆತ್ಮಹತ್ಯದ ಮಹಾದೋಷ ಗೀರು ಒಳಗ ಓಡ್ಚಿ ಆಂಡ ಸೈಪನ ಪೊರ್ತುರೆ ಒಂದು ಪಾತಿರನ್ನು ನಡಪಾದು ಕೊರ್ಲಿ ಬಲ್ಲಾಳ್ರೆ. ನಿಕುಲು ಜೈನರು ಒರಿಯಕ್ಕೊರಿ ಪಗೆಟ್ಟು ಪರ ಬಲ್ಲಿ ಪಂಜಡು ಎಣ್ಮೂರುಡು ಅಂಚನೆ ಪರ್ಮಲಡು ಎಂಕಲಿಗೆ ಗರಡಿ ಕಟ್ಟಾದ ಎಂಕಲ ಪುದಾರಣ ನಮ್ಮೊಂದು ಬಲೆ ಅಂದ್ರೆ ಮೆಗ್ಗೆ
2: ಚೆನ್ನಾಗಿ
1: ಪರಿಸ್ಥಿತಿ ನಿಕ್ ತೆರಿಂಡತ್ತ ನನ್ನ ಹೆಚ್ಚ ಪೊರ್ತು ಕಾಪುಡ್ಚಿ ಪಂಚಲಿಂಗೇಶ್ವರ ದೇವಸ್ಥಾನದ ಕುಡಿಮರತ್ತ ಬಾಕಿಳ್ಳಿ ನನ್ನ ಜಪಡಾಲ ಅಲ ಸುಬ್ರಹ್ಮಣ್ಯ ದೇವಸ್ಥಾನದ ದೇವರಿಗೆ ಪೂಜಾ ಪಂಡು ಗಂಟೆ ಬಟ್ಟನ ಶಬ್ದ ಕೇನುಂಡು ಗರುಡೆ ರಾಪುಂಡು ನನ್ನ ಅಲ್ಪ ಜಪಡಾದ ಒಂದೇ ಬಟ್ಟು ನೀರು ಬಿಡು ಮಗ.
3: ಇದುವರೆಗೆ ಕೋಟಿ ಚೆನ್ನಯ್ಯ ತುಳು ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಪ್ರಸಂಗ ರಚನೆ ಅನಂತರಾಮ ಬಂಗಾಡಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ನಿಖಿಲ್ಗೆ ನೊಂದುಪ್ಪಿನಿ ರೇಡಿಯೋ ಸಾರಂಗ್ ಗುಣಾಟ್ 7.8 FM. ಇನಿತ ತುಳು ಕಾರ್ಯಕ್ರಮಗೂ ನಿಖಿಲೆಗಮ ತಿರೆಗ್ಲ ಮೋಕೆ ದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಕಲ್ಕೂರ ಪ್ರತಿಷ್ಠಾನ ರಿಜಿಸ್ಟರ್ ಕುಡ್ಲ ಅಂಚನೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಸಹಯೋಗಡು ನಡತಿನ ಸಾವಯವ ಹಲಸು ಮಾವು ಮೇಳ ಈ ಲೇಸಿಡ್ ಪುರಾಣ ಪ್ರವಚನ ಸಂತ ಕವಿ ಕನಕದಾಸರ್ನ ರಾಮಧಾನ್ಯ ಚರಿತ್ರೆ ತುಳು ವಾಚನ ಅಂಚನೆ ವ್ಯಾಖ್ಯಾನ ಪ್ರವಚನ ಮಲ್ತಿನಾರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾವ್ಯ ವಾಚನ ಮಲ್ತಿನಾರ್ ತೋನ್ಸೆ ಪುಷ್ಕಳ್ ಕುಮಾರ್.

0: ಸಜ್ಜನ ಬಂಧುಗಳಿಗೆ ಮಾತ್ರೆಗಳ ಗೌರವದ ವಂದನೆಗಳು. ಕಲ್ಕುರ ಪ್ರತಿಷ್ಠಾನದ ನೆಲೆಲಿಡು ಇನಿ ಬಾರಿ ಮಲ್ಲ ಒಂಜಿ ಪರ್ವ ಪೆಲಕಾಯಿ ಬೊಕ್ಕ ಕುಕ್ಕುತ ಪರ್ವ. ಈ ಪುರತೊಡು ಸಾಂಸ್ಕೃತಿಕ ಕಾರ್ಯಕ್ರಮಲಿಡು ಎಂಕುಲು ಒಂಜಿ ಪುರಾಣ ಪ್ರವಚನ ದೀಪರಂಜನ ಒಂಜಿ ಯೋಚನೆ ಬೈದ. ಬಹುಶಃ ಈ ಕಾರ್ಯಕ್ರಮಕ್ಕೆ ಒಂಬು ಲೆಕ್ಕ ಈ ವಾಚನ ಪ್ರವಚನ ಒಯ್ನು ಮಾಲ್ಕೊಳ್ಳಿಂದ ಬಂದಾಗ ಪಕ್ಕನೆ ಎಂಕಲಿಗೆ ನೆನಪಾಯಿನಿ ಸಂತಕವಿ ಕನಕದಾಸರು ಬರೆಯಿನಂಚಿನ ರಾಮಧಾನ್ಯ ಚರಿತ್ರೆ. ನಮ್ಮ ಕರ್ನಾಟಕದ ಇರುವೇರು ಹರಿದಾಸರು ಪುರಂದರದಾಸರು ಬೊಕ್ಕ ಕನಕದಾಸರು ದಾಸ ಸಾಹಿತ್ಯಡು ಮಲ್ಲ ಬೇಲೆ ಬೆಂದಿನಕುಳು. ಇಂಚೋಗು ಕರ್ನಾಟಕ ಸರಕಾರ ಕನ್ನಡ ಸಂಸ್ಕೃತಿ ಇಲಾಖೆದ ನಿರೆಲಿಡು ಸಂತಕವಿ ಕನಕದಾಸರನ್ನ ಐನಾಜಿ ಕಾವ್ಯಗಳನ್ನು ನಮ್ಮ ದೇಶದ 14 ಭಾಷೆಲಿಡು ತರ್ಜಿಮೆ ಮಲ್ಪಣಂಚಿನ ಮಲ್ಲ ಒಂಜಿ ಬೇಲೆ ಮಲ್ದು 2014 ಅವು ಶುರುವಾತಂಡು. ಅವು ಮುರಣಿ ಕೋಡಿಯತ್ತದು ಹೋಯ್ ತಿಂಗಳು ಬೆಂಗಳೂರು ಆ 14 ಭಾಷೆದ ಕನಕದಾಸನ ಕೃತಿಲು ಬುಡುಗಡೆ ಆಡು. ಆಯ್ತು ತುಳು ಭಾಷೆಗಳ ಅವು ತರ್ಜಿಮೆ ಆತಂಡು. ಆ ತುಳು ಭಾಷೆದ ತಂಡುಡು ಎಂಕುಳ್ಳ ಇತ್ತು ನಂಗೆ ಸಂತಕವಿ ಕನಕದಾಸರು ಬುಕ್ಕ ತತ್ವಪದಕಾರ್ಯರನ್ನ ಅಧ್ಯಯನ ಕೇಂದ್ರ ಪಂಡದು ನಮ್ಮ ಕನ್ನಡ ಸಂಸ್ಥೆ ಇಲಾಖೆ ಉಂಡು. ಆಯ್ತ ನೀರೆಲ್ಲಿಡು ಆಯ್ನಂಚಿನ ಮಲ್ಲ ಬೇಲೆ ಒಂದು ತುಳುತ ಈ ತರ್ಜಿಮೆದ ಕೆಲಸಡು ಎಂಕುಳು ಐನಾಜಿ ಜನ ಬೇಲೆ ಬಂದ. ಇಂಥ ಈ ಕಾರ್ಯಕ್ರಮಕ್ಕೂ ರಾಮಧಾನ್ಯ ಚರಿತ್ರೆ ಎಂಕುಳಿಗೆ ತೊಂದ. ಬಹುಶಃ ರಾಮಧಾನ್ಯ ಚರಿತ್ರೆ ವಾಚನ ಪ್ರವಚನ ರೂಪಡಾಪಿನ ಇಂದು ಪ್ರಥಮವಾದ ಅಂಚ ಅದೊಂದು ದಾಖಲೆ ಅದು ಒರಿಪುಣ್ಣು ಬಣ್ಣದು ಯಾನು ತೆರಿದೆ. ಈ ಒಂಜಿ ಕನ್ನಡ ಭಾಷೆಡಿತನ ಕನಕರನ ಸಾಹಿತ್ಯಗಳು ಅವು ಮೋಹನ ತರಂಗಿಣಿ ಆದಿಪ್ಪು, ಕೀರ್ತನೆಗಳು ಬುಕ್ಕ ಮುಂಡಿಗೆಲು ಆದಿಪ್ಪು, ಹರಿಭಕ್ತಿ ಸಾರ ಆದಿಪ್ಪು, ರಾಮಧಾನ್ಯ ಚರಿತ್ರೆ ಆದಿಪ್ಪು, ನಳ ಚರಿತ್ರೆ ಆದಿಪ್ಪು. ಒಂದು 14 ಭಾಷೆಗೆ ತರ್ಜಿಮೆ ಆತನು. ತುರುಟು ವಾರ ಪುರ್ಲಕಂಠದ ತರ್ಜಿಮೆಯನ್ನು ವಿದ್ವಾಂಸರು ಮಲ್ದೇರು. ರಾಮಧಾನ್ಯ ಚರಿತ್ರೆದ ಒಂಜಿ ತೋರ ಮಟ್ಟದ ವಾಚನ ಪ್ರವಚನ ಇಡೀ ಕಾವ್ಯಗೂ ಎಂಗಳಿಗೆ ದಿಂಜ ಪುರ್ತು ಬೋಡಪಂಡು ಅಲ್ಪ ಅಲ್ಪ ಪೆಜ್ಜಿದು ಆಯ್ಕೆ ಮಲ್ತಿನಂಚಿನ ಆ ಒಂಜಿ ಪದಲಿನ ದುಂಬುದಿ ಒಂದು ಐದ ವ್ಯಾಖ್ಯಾನ ಮಲ್ಪೆರ ದುಂಬಲಿಪ. ದುಂಬತ್ತಾದ ದೇವತಾ ಸ್ತುತಿನ ಕನಕದಾಸರು ಎಂಚ ಮಲ್ದಿರ ಅವು ತುಳುಟು ಎಂಚ ಬತ್ತಿನ ತುಳೆ.
1: ಸಿರಿಲ ಕುಮಿನರಸು ಸಿಂಧು ಶಯನ ಮುರವೈರಿ ಮುನಿಕುಲ ಪೂಜೆ ಮಲ್ತಿನ ಸಿರಿಲ ಕುಮಿನರಸು ಸಿಂಧು ಶಯನ

0: ಒಂದು ನಾರಾಯಣ ದೇವರನ್ನ ಸ್ತುತಿ ಅಂದ ಆಯ್ದು ಬೊಕ್ಕ ಈಶ್ವರನ ಬೊಕ್ಕ ಅಪ್ಪೆ ಸರಸ್ವತಿನ ಗಣಪತಿನ ಸ್ಮರಣೆ ಎಲ್ಲ ಅರಮಲ್ ತೊಂದುಳ್ಳರು ಕೇಂದ್ರ
1: ಗಿರಿಜನರಸುನು ಸುಗಿತ್ ಲಕುಮೀಪತಿ ನಡಿತಾಮರೆಗೆ ಅಡ್ಡಬೂರ್ದು ಗಿರಿಜನರಸುನು ಸುಗಿತು ಲಕುಮೀಪತಿ ನಡಿತಾಮರೆಗಡ್ಡಬೂರುದು

0: ಬಿಡ್ತೇನೆ. ಪಣಬೇಕೇನ್ಲೆ ಯಾನು ಈ ಮಾಮಲ್ಲ ಕತೆನು.
1: ಹೂವೇ ಒಂಜಿ ಮಹಾಕಾವ್ಯನು ಕವಿನಕ್ಲು ಬರೆನಗ ದುಂಬೊತ್ತ ದೇವತಾಸ್ತುತಿ ಮಲ್ಪನಂಚಿನ ಕ್ರಮ ಗಣಕುಲ್ನ ಉಲ್ಲಾಯೇ ತಲೆಪುಲೇನು ಕಲಪಿನಂಚಿನ ಗಣಪತಿ ದೇವೇರು ಅಂಚನೆ ಶ್ರೀಮನ್ನಾರಾಯಣ ದೇವೇರು ಬ್ರಹ್ಮ ಮಹೇಶ್ವರ ಪಾರ್ವತಿ ಇಂಚ ಬೇತೆ ಬೇತೆ ದೇವತಾಸ್ತುತಿನ ಕನಕದಾಸರೆಲ್ಲ ಮುಲ್ಪ ಮಲ್ತೊಂದುಳ್ಳೇರು. ಐತ ಒಟ್ಟು ಬರವುದಪ್ಪೆ ಸಾರದೆನ್ಲ ಸುಗಿತೊಂದು ಇನಿತ ಈ ಒಂಜಿ ಕಾವ್ಯನ ದುಂಬು ದೀಪೆ ಬಣ್ಣದು ಸಜ್ಜನರನ್ನ ದುಂಬು ದೀಪೆ ಬಣ್ಣದು ಆರು ಪನೋನ್ವೇರು. ಮುಂದು ರಾಮಾಯಣದ ಒಂಜಿ ಕತೆ ವಾಲ್ಮೀಕಿ ರಾಮಾಯಣಡು ನಮ್ಮ ನಿನ್ನ ನಾಡರ ಪೊಣ್ಣೊಂದು ತಿಕ್ಕಂದು ಇಂದು ಕನಕದಾಸರನವೇ ಒಂಜಿ ಕಲ್ಪನೆದ ಕವಿತೆ. ಈ ಕಾವ್ಯನು ಬಾರಿ ಪೊರ್ಲ ಕಂಡಟ ಅರು ಮುಡೆತೇರು. ನವಧಾನ್ಯಲಡು ಪ್ರಸಿದ್ಧವಾಯಿನಂಚಿನ ಅರಿಲ ರಾಗಿಲ ಅವು ನರಮಾನ್ಯಗ ಮಾತ್ರೆಗಳ ಬೋಡಿತ್ತಿನವು ಅಂಡ ಇಟ್ಟು ಏರು ಮಲ್ಲೆ ಏರು ಎಲ್ಲಿ ಪನಪಿನಂಚಿನ ಒಂಜಿ ಪಂತ ಸುರುವಾಪುಂಡಿಗೆ. ಆಯ್ಕೆ ರಾಮದೇವರು ಸರಿಯಾಯನ ಒಂಜಿ ತೀರ್ಮಾನವನ್ನು ಕೊರ್ಪೇರು ತನ್ನ ಸಭೆಟ್ಟು ಅಂಚ ಅದು ಆ ಒಂಜಿ ಕಾವ್ಯ ಭಾಗನು ಪನ್ನುಡು ನನಗ ಇಡೀ ರಾಮಾಯಣದ ಚರಿತ್ರೆಯನ್ನ ಕನಕದಾಸರು ಬಾರಿ ಪೊರ್ಲ ಕಂಡಿಡ್ದು ಪನಪೇರು. ಐಕೆ ಅನುಕೂಲ ಮಲ್ತುಕೊಂಡಿನ ಸಂದರ್ಭ ಒಂದು ಪನ್ನಗ ಪಾಂಡವರು ವನವಾಸುಡಿಪ್ಪನ ಪೊರ್ತುಡು ಶಾಂಡಿಲ್ಯ ಮುನಿಕಲು ಪಂಡಿನಂಚಿನ ಕತೆ ಎಂಚ ಉಂಡು ತುಕ.
0: ನೆಲನು ಸೋತುದು ಜೂಜು ಪಂತೊಡು ಕುರುವರ ಸುಡ ಕೈ ಸೋತಿ ಧರ್ಮಜೇ. ನೆಲನು ಸೋತುದು ಜೂಜು ಪಂತೊಡು ಕುರುವರ ಸುಡ ಕೈ ಸೋತಿ ಧರ್ಮಜೇ. ನಿಲ ತತ್ತದು ಮೆಗ್ಗೆ ನಕ್ಲನ ಸಮೇತ

0: ನಮ್ಮ ಭಾರತದ ಮಹಾಕಾವ್ಯರಡು ರಾಮಾಯಣ ಬೊಕ್ಕ ಮಹಾಭಾರತ ಬಾರಿ ಮಲ್ಲ ರಡ್ಡು ಕಾವ್ಯರು ಐತೋಟ್ಟು ಭಗವದ್ಗೀತೆ ಮುಂದೆಗೆ ಮೂಜೆಗೆ ಸೇರಿದ ಪ್ರಸ್ಥಾನತ್ರಯ ಅಂತ ಪನ್ಪೇರು ರಾಮಾಯಣ ಸುರುದ ಕಾವ್ಯ ಅಂದ ಲೆಕ್ಕ ಅಜ್ಜ ಅದು ರಾಮಾಯಣುಡು ಭಾಗವತದ ಕತೆ ಬರ್ಪುಂಡು ಮಹಾಭಾರತಡು ರಾಮಾಯಣದ ಕತೆ ಬರ್ಪುಂಡು ಬೇತೆ ಬೇತೆ ಸಂದರ್ಭಡು ಬರ್ಪುಂಡು ಅವು ಜಮಿನಿ ಭಾರತೋಡ್ಲ ರಾಮಕತೆ ಉತ್ತರ ರಾಮ ಚರಿತ್ರೆ ಬರ್ಪುಂಡು ಮಹಾಭಾರತದ ಬೇತೆ ಬೇತೆ ಸಂದರ್ಭಲಡು ರಾಮಾಯಣದ ಒಂಜಿ ಉಲ್ಲೇಖಲಿನ ಮಲ್ತೊಂದೇ ಬರ್ಪೇರು ಈ ಒಂಜಿ ಕತೆ ಸುರುವಾಪಿನ ಓಲು ಪಂಡ ಕಾಡುಡು ಕಾಡುಗದ ಈಗಂಡ ಪಾಂಡವೆರ್ಲ ಕೌರವೆರ್ಲ ಪರಸ್ಪರ ದಾಯಾದ್ಯ ಮಾತ್ಸರ್ಯಡು ಒರಿಯೊಗೊರಿ ಭೂಮಿಗೆ ಬೋಡಾದು ಒಯ್ಯಕೈ ಆಪಣಂಚಿನ ಸಂದರ್ಭಡು ಅಕಲಿಗೆ ಪಾಲು ಪಂಚಾದಿಗೆ ಮಲ್ಪಡಂಚಿನ ವ್ಯವಸ್ಥೆನೇ ಹಿರಿಯಕ್ಲಾಂಚಿನ ಭೀಮ ಭೀಷ್ಮಾದಿಗಳು ಮಲ್ಪುವೆರು ಅಂಡ ಐಕ್ಯ ಸರಿಯಾದ ಶಕುನಿನ ಕುತಂತ್ರಡು ಕೌರವೇ ಒಂಜಿ ಪಗಡದ ಗೊಬ್ಬುನು ಏರ್ಪಾಡು ಮಲ್ಪೆ ಆ ಪಗಡೆಡು ಸೋತಿನಂಚಿನ ಧರ್ಮರಾಯೇ ತನ್ನ ನಾಲ್ಕು ಜನ ಮೆಗ್ಗೆಲ್ಲ ಬುಡದಿ ದ್ರೌಪದಿನಲ್ಲಿ ತಂದು ಕಾಡಿಗೆ ಪೋಪನಂಚಿನ ಅವಂಜಿ 16 ವರ್ಷ ವನವಾಸ ಒಂಜಿ ವರ್ಷ ಅಜ್ಞಾತವಾಸ ಪನಪಿನಂಜಿ ಪಂತೊಗು ಅಗಲು ಕಾಡುಡುಪ್ಪೇರಿಗೆ ಈ ಕಾಡುಡುಪ್ಪನಾಗ ಓಲು ಧರ್ಮರಾಯ ಉಪ್ಪೇನ ಅಲ್ಪ ಋಷಿ ಮುನಿಕಲು ತಪ್ಪಂದೆ ಬರ್ಪೇರು ದಯಪಂಡ ಆಯ್ತ ಸತ್ಸಂಗ ಉಪ್ಪುಣು ದೌಮ್ಯಾದಿ ಋಷಿಕಲು ಯಪಲ ಆಯ್ನ ಒಟ್ಟಿಗೆ ಉಪ್ಪುಣು ಅಂಚ ಅದು ಕಾಡುಡಿತ್ತಲ್ಲ ಅಲ್ಪ ಸುಖ ಸಂಕಥಾ ಗೋಷ್ಠಿಡೇ ಯಪಲಾಯಿ ಉಪ್ಪುನಂಚಿನ ಒಂಜಿ ಸಂದರ್ಭ ಒಂಜಿ ದಿನ ಅಡೆಗೆ ಶಾಂಡಿಲ್ಯ ಮಹಾಮುನಿಗಳು ಬತ್ತೇರಿಗೆ ಬಾರಿ ಮಲ್ಲ ತಪಸ್ವಿಲು ಮಲ್ಲ ಜ್ಞಾನಿಲಾರು ಬತ್ತಿನಂಚಿನ ಋಷಿಕಲೇನು ಬರಿ ಪೊರ್ಲ ಕಂಡಡಿ ಎದ್ಕೊಂಡ್ವೆ ಆ ಋಷಿಕಳಿಗೆ ಬೋಡಿತ್ತಿನಂಚಿನ ಮಾತ ಉಪಚಾರಗಳ ಅತಿಥಿ ಸತ್ಕಾರಗಳ ಧರ್ಮರಾಜೆ ಮಲ್ಪಿನಾಗ ಅರು ಧರ್ಮರಾಜನ ಮೋನೆನ ತೂಪೇರಿಗೆ ಅಲ್ಪ ಬರಿ ಬೇಜಾರ ಚಿಂತೆ ಅರಿಗೆ ತೋಜುಂಡು ದಾಗಿಂಚ ಮನಸ್ಸುಡು ಅಸ್ಕದ ಇಂದಕ್ಕೆ ಎನ್ನಾಗ ಧರ್ಮರಾಯಿ ಪನ್ಪೆಗೆ ಸ್ವಾಮಿ ಎಂಕ ಬಂಗಾಪುಡು ಮಲ್ಲೆ ಜನ ಮೆಗ್ಗಿಯಲ್ಲಿಗೇನ ಬುಡೇದಿಗೆ ಎನಡ್ದಾದ ಬಂಗಾದ ಪೋಂಡತ್ತ ಪಗಡದ ಒಂಜಿ ಗೊಬ್ಬುಡ್ದಾದ ಈ ಒಂಜಿ ಪರಿಸ್ಥಿತಿ ಎಂಕ್ಲಿಗೆ ಬತ್ತಂಡು ನಿಕ್ಕ ನಿಮೃತಿ ಅಪ್ಪ ಅಂದು ಗೊತ್ತಿಜ್ಜಿ ಅಪಗ ಆ ಋಷಿಕಲ ಆಗ ಸಮಾಧಾನದ ಪಾತೇರ ಪನ್ಪೆರು ಇಂಚಿನ ಬಂಗ ನಿಕ್ಕ ಮಾತ್ರ ದುಂಬುಲಾ ಕೆಲವರಿಗೆ ಬೈದಿಂಡು ಏರೇರಿಗೆ ಬೈದಿಂಡು
1: ಲೋಕೋಡರ ಸೇರಿನಲ್ವೇ.

ಬಡೆಕಾಯಿಗೆ ಎತ್ತೋಡಂಡ ತೆನಕಾಯಿದ ಸುಮಾರು ಆಶ್ರಮಳೇನು ನದಿಲೇನು ಗುಡ್ಡ ಬೆಟ್ಟಗಳನ್ನು ಮಾತ್ರ ಕಡತೊಂದು ಪೋಡು ಅಂಚಾದ ರಾಮೇಶ್ವರ ದಾಡಿಗೆ ಬಂದಾಗ ಅಲ್ಪ ರಾಮನೇ ಸ್ಥಾಪನೆ ಮಾಡ್ತಾನಂಚಿನ ಶಿವಲಿಂಗ ಅಲ್ಪದ ರಾಮದೇವರು ಶಿವದೇವಿಯರನ್ನು ಅರ್ಚನೆ ಮಾಡ್ತದೆ ಐದು ಬೊಕ್ಕ ಬೊಡೆದಿಗೆ ಅಲ್ಪಲ್ಪದ ಜಾಗಿರನ್ನು ಮಾತ್ರ ಪರಿಚಯ ಮಾಡ್ತೊಂದು ಬಂದಾಗ ವಾಲ್ಮೀಕಿನ ಆಶ್ರಮ ತಿಕ್ಕೊಂಡು ಆ ವಾಲ್ಮೀಕಿನ ಆಶ್ರಮಡು ಆ ಋಷಿಕಲು ಬರೀ ಸಂತೋಷಿಸೋಡು ರಾಮಲಕ್ಷ್ಮಣನ್ನು ಎದ್ಕೊಂಡು ಅಕ್ಕಲಿಗೆ ಉಪಚಾರನ ಮಲ್ಪೇರು ಅಂಡ್ ಅಲ್ಪ ಉಂತಂದೆ ಕುಡದುಂಬರಿತು ಅಕ್ಕಲು ಗೌತಮ ಆಶ್ರಮಗೂ ಬರ್ಪೇರಿಗೆ

0: ಗೌತಮ ಆಶ್ರಮಕ್ಕೆ ಬಂದಾಗ ಅಲ್ಪ ಅವಳಿತ್ತಿನ ಮಾತ ಋಷಿಗಳ ಬತ್ತು ಸೇರುವೆರು, ಸಪ್ತ ಋಷಿಗಳು ಪೂರ ಬತ್ತು ಸೇರುವೆರು. ಮಾತ ಒಂಜಿ ರೀತಿಯ ಧರ್ಮಸಭೆಯಲ್ಲಿ ನಡಪುಂಡು. ಮಮಲ್ಲ ಮುನೀಶ್ವರರು, ಕೌಶಿಕೆ, ಜಮದಗ್ನಿ, ಜಹುನುಮುನಿ, ಪರಾಶರಿ, ಜಾಬಾಲಿ, ಭೃಗುಮುನಿ, ದೂರ್ವಾಸೆ, ಗೌತಮೆ ಇಂಚ ಬೇತೆ ಬೇತೆ ತಪಸ್ವಿನಗಳು ಮಾತ ಒಟ್ಟು ಸೇರಿದು ಒಂಜಾತು ಪೊರ್ತು ರಾಮೆ ಮುಲ್ಪ ಉಂತೋಡು ಒಂದು ಕೇಂದ್ರೊಂಡರಿಗೆ ಅಕಲ ಮಾತ ಕೇಳಿಕೆನು ಮನನ ಮಲ್ತೊಂದು ರಾಮೆ ಅಲ್ಪ ತನ್ನ ಪರಿವಾರ ಸಮೇತಾದ ಒಂದ್ಯಾತು ಪೊರ್ತು ಅಲ್ಪ ಉಪ್ಪುವೆ. ಆತು ಪೊರ್ತುಗೂ ಬತ್ತಿನಂಚಿನ ರಾಮಗು ಎಂಕ್ಳು ಒಯ್ನು ಕೊರೋಲಿ ಮೆಕ್ಲಿ ಭಾರಿ ಸಂತೋಷ. ರಾಮದೇವರು ಇಲ್ಲಾಗ ಬತ್ತಿರೋದು ಮನ್ನಾಗ ದಾನೆಲ್ಲ ಅರೆಗು ಕುರುದಾರನ ಮನಸ್ಸನ್ನು ಸಮದಾರಿಕೆ ಮಲ್ಕೊಂಡು ಪಡೆದು ಅರೆಗೆ ಬಡಿದ ತಮ್ಮನ ಬಲ್ಮನ ಮಲ್ಪೆರಗು ಈ ಋಷಿ ನಗಲು ಬೇತೆ ಬೇತೆ ವ್ಯವಸ್ಥೆಯನ್ನು ಮಲ್ದಿರಿಗೆ ಎಂಚ ಮಲ್ತಿರ್ತುಳೆ.
1: ಅವಳು ಸೇರ್ದಿನ ಮಾತ ಮಾಮುನೀಶ್ವರರಡೆಗೆ, ಅವಳು ಸೇರ್ದಿನ ಮಾತ ಮಾಮುನೀಶ್ವರರಡೆಗೆ ಪಾ

0: ಭಾರಿ ಸಂತೋಷ ಆತನಿರ ಮಂಗೇರಿಗೆ ಪೂರ ರಡ್ಡಗಾಯಿಟ್ಟು ತಿಂದು ಒಂದುಳ್ಳೇರು ಈ ಕಪಿನಕ್ಕಳು. ಅಲ್ಲಿ ತುವಿನಂಚಿನ ರಾಮಗ ಮೆಕ್ಕಲಿಗೆ ವಾರೀತಿದ ಸಂತೋಷ ಆತನ ಪಡೆದು ತಿರಿಯೋಡಿದ ಆಸೆಯಂಡು ಮಾತಾಗ ಮಂಗೇರಡಕ್ಕೆ ನೆನಕೊಂಡ ಅವನ ಲೈಕ್ ಬಡದು ಆ ಗತಿ ಮುಟ್ಟದ ಹನುಮಂತನಲ್ಲಿತ್ತದ ಪನ್ಪೆಗೆ ವಾಯುನಂದನ ಹೆಂಚಾಣಿ ನಿಂತ ವನಸ್ಸು ಋಷಿಮುನಿಗಳ ಕೊರನಂಚಿನ ವನಸ್ಸು ನಿಗಲ ಮಾತ ಉಂಡರತ್ತ ದಾನ ಹ್ಯಾಂಡ್ ಪನ್ನಗ ಕೈ ಮುಗಿದು ಪಾರಿ ಪಂಡೆಗೆ ಸ್ವಾಮಿ ಸೂರ್ಯವಂಶಡು ಹುಟ್ಟಿನಾರು ಈರು ಈರಿನ ಒಟ್ಟುಗು ಬತ್ತಿ ನಡೆದಾರ ಎಂಕ್ಲೆಗೆ ಈತ ರುಚಿ ಕೊರನಂಚಿನ ಧಾನ್ಯಗಳೇನು ತುಯ್ಯರ ತಿನಿಯರ ಒಂಜಿ ಸಂದರ್ಭ ಬತ್ತಂಡು ಎಂಕ್ಲು ಪಾಕ ಒಟ್ಟು ಮುರುಕಾಯಿನಂಚಿನ ಭಕ್ಷ್ಯ ಭೋಜನ ಮಾತ್ರ ತಿಂತೀನಿ ಅಂಡ ಉಂದೇನು ಮಲ್ಪೆರಾಗ ಉಪಯೋಗ ಮಲ್ತರ ಧಾನ್ಯಗಳು ಉಂದೆ ಎಂಕ್ಲಿಗೆ ಗೊತ್ತಿಜ್ಜಿ ಅಂಚಾದು ಈರಿನ ದಯಟ್ಟು ಆ ಧಾನ್ಯಗಳ ಮಾತ ಆಯ್ತ ಒರುನು ಅವು ಎಂಚ ಉಣ್ಣದು ತೂಪನಂಚಿನ ಒಂಜಿ ಅವಕಾಶ ಎಂಕ್ಲಿಗೆ ಮರ್ತು ಕೊರಡು ಅಂತ ಪಂಡದು ಪ್ರಾರ್ಥನೆ ಮಲ್ತೋನಿಗೆ ಅಪಗ ರಾಮಚಂದ್ರ ಪಂಡಿ ಅಂದ ಸರಿ ನಂಗೆ ವನಸು ಮಲ್ತದ ಮಾತ್ರ ಗೊತ್ತುಂಡು ಆ ವನಸು ಮಲ್ಪಣ ಅರಿ ಓಲುಂಡು ಅತ್ತಂಡ ಐಕ್ ಪಡಿತ ತರಕಾರಿ ಓಲುಂಡು ಪಂಡದು ಅಯ್ಯನ ತುಯ್ಯರ ಪೋಡನ್ನು ಅಡಿಗೆ ಶಾಲೆಗೆ ಪೋಡು ನಿಜ ನಾವೇನು ಬುಳಿಪಣ ಅಡಿಗೆ ಪೋಡು ಅಣ್ಣ ಮುಲ್ಪ ಐಕ ವ್ಯವಸ್ಥೆ ಮಲ್ಪುಗ ಬಂಡದು ರಾಮೇ ಗೌತಮ ಹೇಳ್ಪಂಡಿಗೆ ಸ್ವಾಮಿ ಎಂಕಲ್ನ ಒಡನಾಡಿಲೇಕ ಒಂಜಿ ಮನಸ್ಸಾತಂಡು ಇನ್ನಿ ನಿಕ್ಕಲ್ ಉಪಯೋಗ ಮಲ್ತೀನಿ ಅಂಚಿನ ಈ ಧಾನ್ಯಲಿನ ಅಂತ ಒರ ತೂಡು ಪಂಡದು ಅವೇನೊರ ಕನತದ ತೋಜಾವರ ಅಪಗ ಗೌತಮೇರು ಒಂಜೊಂಜೆ ಧಾನ್ಯಲಿನ ಕನತದು ಐತ ಪರಿಚಯ ಮಲ್ಪೀರಿಗೆ
1: ಈತನೇಟ ಇಂಚಿಪ ಕಲ್ಕುರ ಪ್ರತಿಷ್ಠಾನ ರಿಜಿಸ್ಟರ್ ಕುಡ್ಲ ಸಾವಯವ ಕೃಷಿಕ ಗ್ರಾಹಕ ಬಳಗ ಉನ್ನತ ಸಹಯೋಗಗಳು ಸಾವಯವ ಹಲಸು ಮಾವು ಮೇಳ ಈ ಲೇಸಿಡ್ ಪುರಾಣ ಪ್ರವಚನ ಸಂತ ಕವಿ ಕನಕದಾಸರ್ನ ರಾಮಧಾನ್ಯ ಚರಿತ್ರೆ ತುಳು ವಾಚನ ವ್ಯಾಖ್ಯಾನ ಉಂದೆಟ್ಟು ಪ್ರವಚನ ಮಲ್ತಿನಾರು ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾವ್ಯ ವಾಚನ ಮಲ್ತಿನಾರು ತೋನ್ಸೆ ಪುಷ್ಕಳ್ ಕುಮಾರ್ ಉಂದು ಈ ಕಾರ್ಯಕ್ರಮದ ಸುರುತಯಜ್ಞೆ ದುಂಬುದಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ್.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕ್ಕೂ ಲೆನಿಕೆ ಏನೊಂದು ಬರ್ಕ.

ಇತ್ತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬತ್ತರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಈ ಆರೋಗ್ಯ ಸಾರಂಗ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಮಾತನಾಡಬೇಕಾದಂತಹ ಒಂದು ವಿಚಾರಣೆ ಕೂಡ ಹೌದು, ಮಧುಮೇಹ, ಶುಗರ್. ನಾವು ಹೆಚ್ಚಾಗಿ ಪ್ರತಿಯೊರವರಲ್ಲಿ, ಇವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ಶುಗರ್ ಪೇಷಂಟ್ ಇರುವಂತಹ ಒಂದು ವ್ಯಕ್ತಿಯನ್ನು ನಮಗೆ ಕಾಣ್ಬೋದು. ಯಾಕಾಗಿ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬೇಕು, ಯಾವ ರೀತಿಯ ಲಕ್ಷಣಗಳು ಅದರಲ್ಲಿ ಗೊತ್ತಾಗುತ್ತೆ, ಆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು, ಇದರೆಲ್ಲದರ ವಿಚಾರವಾಗಿಯೂ ಕೂಡ ನಾವು ನೋಡಬೇಕಾದದ್ದು ಬಹಳ ಅನಿವಾರ್ಯತೆ, ಪ್ರಮುಖವಾದಂಥ ಒಂದು ವಿಚಾರ ಕೂಡ ಹೌದು. ಸಣ್ಣ ಮಕ್ಕಳಲ್ಲಿ ಕೂಡ ಇವತ್ತು ಬರುವಂತಹ ಮಧುಮೇಹವನ್ನು ಕೂಡ ನಾವು ನೋಡಬಹುದು. ಏನಾಗಿರ್ಬೋದು ಇದಕ್ಕೆ ಕಾರಣ? ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
2: ಎಲ್ರಿಗೂ ನಮಸ್ತೆ.
1: ಈ ಮಧುಮೇಹ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನದಲ್ಲಿ, ಯಾಕಂದರೆ ಇವಾಗ ನಮ್ಮ ಭಾರತದಲ್ಲಿ ಕೂಡ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಏನಾಗಿರ್ಬೋದು ಅದಕ್ಕಿಂತ ಮುಂಚೆ ಈ ಮಧುಮೇಹ ಎಂದ್ರೇನು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಇದರ ಬಗ್ಗೆ ಒಂದು ವಿವರಣೆ ಕೊಡ್ಬೋದಾ?
2: ಮಧುಮೇಹ, ಇದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೇವೆ. ಇದಕ್ಕೆ ಮೇಯ್ನ್ ಆಗಿ ಕಾರಣಗಳೇನೆಂದರೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಉಂಟು. ಹೆಚ್ಚಿನ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆದ ಕಾರಣ ಜೀವಕೋಶಗಳಿಗೆ ಈ ಸಕ್ಕರೆಯ ಅಂಶ ಬಹುಮುಖ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದ್ರೆ, ಪ್ರತಿಯೊಂದು ಜೀವಕೋಶಕ್ಕೆ ಶಕ್ತಿ ಬೇಕಾದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಎಂತ ಹೇಳ್ತೇವೆ ನಾವು ಇಂಗ್ಲಿಷಲ್ಲಿ, ಅದನ್ನು ಸರಿಯಾಗಿ ಮೆಟಬಾಲಿಸಮ್ ಆಗಬೇಕು, ಅಂದರೆ ಅದು ಕರೆಕ್ಟಾಗಿ ಜೀರ್ಣ ಆಗಬೇಕು. ಅದಕ್ಕೋಸ್ಕರ ಒಂದು ಹಾರ್ಮೋನ್ ಅಗತ್ಯ, ಅದನ್ನು ನಾವು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ದೇಹದಲ್ಲಿರುವ ಮೇದೋಜೀರಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ ಎನ್ನುವ ಒಂದು ಜೀವಕೋಶದಲ್ಲಿ ಉತ್ಪತ್ತಿ ಆಗ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಹಾರ್ಮೋನ್ ಇದ್ದು ಕೊರತೆ ಇರ್ತದೆ. ಆದ ಕಾರಣ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಗ್ಲೂಕೋಸ್ ಅವರಿಗೆ ಬಾಡಿಗೆ ಕರೆಕ್ಟ್ ಸಿಗುವುದಿಲ್ಲ, ಹಾಗೆ ಅವರ ದೇಹದಲ್ಲಿ ತುಂಬ ಬದಲಾವಣೆಗಳು ಕಾಣಿಸ್ತೊಡಗ್ತವೆ. ಸೊ ಇದರಿಂದ ಸುಸ್ತಾಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಪದೇ ಪದೇ ಹಸಿವಾಗುವುದು,
1: ಅನಾರೋಗ್ಯಕ್ಕೆ
2: ಅನಾರೋಗ್ಯ ಇದರಿಂದವೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹೈಪರ್ ಟೆನ್ಷನ್ ಅಂದರೆ ಅಧಿಕ ರಕ್ತದೊತ್ತಡ ಈ ಥರ, ಮತ್ತೆ ಗಾಯ ಆದರೆ ಗುಣ ಆಗುವುದಿಲ್ಲ, ಆ ಥರ ಲಕ್ಷಣಗಳು ಶುರುವಾಗ್ತದೆ,
1: ಕಂಡು ಬರುತ್ತೆ ಅಂತ. ಒಂದು ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಅಂದರೆ, ನಾವು ತಿನ್ನುವ ಯಾವುದೇ ಒಂದು ಆಹಾರದಲ್ಲಿ ಆ ಗ್ಲೂಕೋಸ್ ಮಟ್ಟ ಅಂತ ಏನಿರುತ್ತೋ, ಸೊ ಅದು ಏರಿಕೆ ಆಗಬಾರದು ಅಂತ.
2: ಹೌದು, ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಫ್ಯಾಟ್ ಇರ್ತದೆ. ಸೊ ಇದನ್ನು ನಾವು ಸರಿಯಾಗಿ ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕಾದ್ರೆ ಇನ್ಸುಲಿನ್ ಹಾರ್ಮೋನ್ ಮುಖ್ಯ. ಹಾಗೆ ಈ ಕೊರತೆ ಇರುವ ಕಾರಣ ಇವರಲ್ಲಿ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಇರ್ತದೆ, ಜೀವಕೋಶಗಳು ಉಪಯೋಗ ಮಾಡಿಕೊಳ್ಳುವುದಿಲ್ಲ, ಯಾಕಂದರೆ ಹಾರ್ಮೋನ್ ಕೊರತೆ ಇರುವ ಕಾರಣ. ಹಾಗಾಗಿ ರಕ್ತದಲ್ಲಿ ವೇಸ್ಟ್ ಆಗ್ತದೆ ಗ್ಲೂಕೋಸ್. ಅದಕ್ಕೆ ನಾವು ಟೆಸ್ಟ್ ಮಾಡುವಾಗ ಅಧಿಕ ಸಕ್ಕರೆಯ ಅಂಶ ಕಾಣ್ತದೆ ರಕ್ತದಲ್ಲಿ, ಆವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮಗೆ ಶುಗರ್ ಉಂಟು, ಡಯಾಬಿಟೀಸ್ ಉಂಟು ಅಂತ ಹೇಳ್ತಾರೆ.
1: ಈ ಮಧುಮೇಹ ಇದರಲ್ಲಿ ಟೈಪ್ಸ್ಗಳಿದೆಯಾ, ವಿಧಗಳಿದೆಯಾ?
2: ಹೌದು, ಡಯಾಬಿಟೀಸ್ ಅಥವಾ ಮಧುಮೇಹ ಇದರಲ್ಲಿ ತುಂಬ ವಿಧಗಳಿವೆ. ಟೈಪ್ 1 ಅಂತ ಹೇಳ್ತೇವೆ, ಅಂದರೆ ಇದರಲ್ಲಿ ನಾವು ಮೇಯ್ನ್ ಆಗಿ ಅವರು ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅಂದರೆ ನಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುವುದಿಲ್ಲ, ಯಾಕಂದರೆ ಅದೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದರೆ ಅವರ ಜೀವಕೋಶವನ್ನು ಅವರ ದೇಹದ ರೋಗ ನಿರೋಧಕ ಶಕ್ತಿಯೇ, ಅದು ಬೇರೆ ಫಾರಿನ್ ವಸ್ತು ಅಂತ ತಿಳ್ಕೊಂಡು ಫೈಟ್ ಮಾಡ್ತದೆ. ಅವಾಗ ಎಂತಾಗ್ತದೆ, ಆ ಜೀವಕೋಶಗಳೆಲ್ಲ ಕ್ಷೀಣಗೊಳ್ತಾ ಹೋಗ್ತದೆ. ನಾನು ಹೇಳಿದಲ್ಲ, ಮೇದೋಜೀರಕಾಂಗ ಗ್ರಂಥಿಯ ಒಂದು ಜೀವಕೋಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಆದರೆ ಆ ಜೀವಕೋಶವನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಕಡಿಮೆ ಮಾಡುವ ಥರ ಆಗ್ತದೆ. ಸಂಖ್ಯೆಗಳು ಕಡಿಮೆ ಆದ ಹಾಗೆ ಇನ್ಸುಲಿನ್ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಟೈಪ್ 1 ಡಯಾಬಿಟೀಸ್ ಅಥವಾ ಮಧುಮೇಹದಲ್ಲಿ ಅವರಿಗೆ ನಾವು ಇನ್ಸುಲಿನನ್ನು ಇಂಜೆಕ್ಷನ್ ರೂಪದಲ್ಲಿ ನಾವು ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುವ ಮಧುಮೇಹ ಟೈಪ್ 1 ಅಂತ ಹೇಳ್ತೇವೆ. ಮತ್ತು ಟೈಪ್ 2 ಅಂದರೆ ಅದರಲ್ಲಿ ನಾವು ಜೀವಕೋಶದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಆದರೆ ಅದನ್ನು ನಮ್ಮ ದೇಹವೇ ದೇಹದ ಜೀವಕೋಶಗಳು ರಿಸೀವ್ ಮಾಡಲಿಕ್ಕೆ ಅಂದರೆ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರೋದಿಲ್ಲ, ಅಂದರೆ ಅಪೋಸಿಷನ್ ತೋರಿಸ್ತದೆ. ಹೀಗಾಗಿ ಟೈಪ್ 2 ಅಂತ ಹೇಳ್ತೇವೆ. ಮತ್ತು ಇನ್ನೊಂದು ಟೈಪ್ ಇದೆ, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವ ಸಕ್ಕರೆ ಕಾಯಿಲೆ, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಅವಧಿ ಮುಗಿಯುವಾಗ ನಾರ್ಮಲ್ ಆಗ್ತದೆ, ಅಂದರೆ ಸಹಜ ಸ್ಥಿತಿಗೆ ನಮ್ಮ ದೇಹದ ಗ್ಲುಕೋಸ್ ಅಂಶ ನಾರ್ಮಲಿ ಬರ್ತದೆ. ಆದರೆ ಕೆಲವೊಂದ್ಸಲ ಇದೇ ಕಂಟಿನ್ಯೂ ಆಗಿ ಟೈಪ್ 2 ಡಯಾಬಿಟಿಸ್ ಆಗುವ ಚಾನ್ಸಸ್ ಇರ್ತದೆ.
1: ಓಕೆ, ಹಾಗಾಗಿ ವಿಧಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಧುಮೇಹ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಸೊ ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ?
2: ಸಾಮಾನ್ಯವಾಗಿ ಒಂದು 10%ನಷ್ಟು ಟೈಪ್ 1 ಡಯಾಬಿಟೀಸ್ ಇದೆ, ಮತ್ತು 70%ನಷ್ಟು ಟೈಪ್ 2. ಅಂದರೆ ನಾವು ಒಂದು ರಿಸರ್ಚ್ ಮಾಡುವಾಗ ಇಷ್ಟು ಜನರಲ್ಲಿ ಇಷ್ಟು ಪರ್ಸೆಂಟೇಜ್ ಕಂಡು ಬಂದಿದೆ. ಟೈಪ್ 1 ಜುವೆನೈಲ್ ಡಯಾಬಿಟೀಸ್, ಅಂದರೆ ಅದನ್ನು ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದರೆ ಅದು ಚಿಕ್ಕ ಮಗು ಇರುವಾಗ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂಥದ್ದು, ಅಂದರೆ ಒಂದು ಸಣ್ಣ ಮಗು ಇರುವಾಗ ಶುರುವಾಗುವ ಡಯಾಬಿಟೀಸ್. ಟೈಪ್ 2 ಅಂದರೆ ಅದು ಒಂದು 45 ಇಯರ್ಸ್
1: ಆದಮೇಲೆ
2: ಅದನ್ನು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೇವೆ, ಅಂದರೆ ವಯಸ್ಕರಲ್ಲಿ ಕಾಣುವಂತಹ ಡಯಾಬಿಟೀಸ್.
1: ಓಕೆ, ಸೊ ಇದರ ಪ್ರಮುಖವಾಗಿ ನಾವು ಏನು ಲಕ್ಷಣಗಳನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು?
2: ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಗ್ಲುಕೋಸ್ ಅಂಶ ಸರಿಯಾಗಿ ನಮ್ಮ ದೇಹ ತಗೊಳ್ಳುವುದಿಲ್ಲ, ಹಾಗಾಗಿ ಒಂದು ಸುಸ್ತು ಒಂದು ಸಾಮಾನ್ಯವಾದ ರೋಗ ಲಕ್ಷಣ ಆಗಿರ್ತದೆ. ಸುಸ್ತು ಜೊತೆಗೆ ವೆಯ್ಟ್ ಲಾಸ್, ಅಂದರೆ ತೂಕ ಕಡಿಮೆ ಆಗುವಂಥದ್ದು. ಯಾಕಂದರೆ ನಮ್ಮ ದೇಹದಲ್ಲಿರುವ ಕೊಬ್ಬು ತುಂಬಿರುವ ಜೀವಕೋಶಗಳಿರ್ತವಲ್ಲ, ಅದರಲ್ಲಿ ತುಂಬ ಬದಲಾವಣೆಗಳಾಗ್ತವೆ. ಮತ್ತು ಪ್ರೋಟೀನ್ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಮಸಲ್ಸ್ ಬ್ರೇಕ್ ಆಗುವಂಥದ್ದು, ಮಸಲ್ಸ್ ಥಿಕ್ನೆಸ್ ಕಡಿಮೆ ಆಗುವಂಥದ್ದು, ಸ್ನಾಯುಗಳ ಸಪುರ ಆಗುವಂಥದ್ದು, ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ.
1: ಓಕೆ, ಈ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಮಧುಮೇಹದಲ್ಲಿ
2: ಇದಲ್ಲದೆ ಹಲವಾರು ಲಕ್ಷಣಗಳಿವೆ. ಅಂದರೆ ಪದೇ ಪದೇ ಮೂತ್ರಕ್ಕೆ ಹೋಗುವ ಹಾಗೆ ಅನುಭವ ಆಗುವಂಥದ್ದು, ಮತ್ತು ಇದರಿಂದಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ನಮ್ಮ ದೇಹದಲ್ಲಿ ಕೆಲವೊಂದು ಖನಿಜಾಂಶಗಳು ಕೂಡ ಬಹುಮುಖ್ಯ. ಈಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡಬೇಕಾದ್ರೆ ಒಂದೊಂದು ಖನಿಜಾಂಶಗಳು, ಹಾಗಾಗಿ ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕಂದರೆ ನಮ್ಮ ಮೂತ್ರದಲ್ಲಿ ತುಂಬ ಎಲೆಕ್ಟ್ರೋಲೈಟ್ ಲಾಸ್ ಆಗ್ತದೆ ಪದೇ ಪದೇ ಮೂತ್ರ ಹೋಗುವ ಕಾರಣ. ಹೌದು, ಮತ್ತು ಗ್ಲುಕೋಸ್ ಅಂಶ ಕೂಡ ಯೂರಿನ್ ಮೂತ್ರದಲ್ಲಿ ಲಾಸ್ ಆಗುವ ಕಾರಣ ಹಸಿವಾಗುವಂಥದ್ದು, ಪದೇ ಪದೇ ಹಸಿವಾಗುವಂಥದ್ದು, ಮತ್ತು ಏನಾದರೂ ಗಾಯ ಆದರೆ ಗುಣ ಆಗೋದಿಲ್ಲ, ಅದು ಕೂಡ ಬಹುಮುಖ್ಯವಾದ ರೋಗ ಲಕ್ಷಣಗಳಾಗಿರ್ತದೆ.
1: ಓಕೆ, ಸೊ ಇನ್ನು ಮೈನ್ ಆಗಿ ನಾವು ನೋಡಬೇಕಾದದ್ದು, ಯಾಕಂದರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟೈಪ್ಸ್ಗಳು ಕೂಡ ಇದೆ, ಇದರಲ್ಲಿ ಒಂದಿಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಕೂಡ ನಾವು ನೋಡಿಕೊಳ್ಬೋದು. ಆದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ, ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಕಾರಣಗಳು ಅಂತೂ ಕೂಡ ಬರುತ್ತೆ. ಸೊ ಪ್ರಮುಖವಾಗಿ ಮೈನ್ ಆಗಿ ನಾವು ನೋಡುವಂಥದ್ದು ಈ ಮಧುಮೇಹಕ್ಕೆ ಕಾರಣಗಳು ಏನೇನು?
2: ಕಾರಣಗಳು ಒಂದು ಆಟೋಇಮ್ಯೂನ್ ಕಾಸಸ್ ಇರ್ತದೆ, ಅದು ಜೆನೆಟಿಕ್ ಅಂದ್ರೆ ನಮ್ಮ
1: ವಂಶ ಪಾರಂಪರ್ಯ
2: ಅಂತ ಹೇಳ್ತೇವೆ. 50% ಚಾನ್ಸಸ್ ಇರ್ತದೆ ಇಬ್ರು ತಂದೆ ತಾಯಿ ಇಬ್ಬರಿಗೂ ಶುಗರ್. ಮತ್ತೆ ಬೇರೆ ನಮ್ಮ ಜೀವನ ಶೈಲಿ, ಕಡಿಮೆ ದೇಹದ ಚಟುವಟಿಕೆಗಳು,
1: ವ್ಯಾಯಾಮವಿಲ್ಲ,
2: ಮತ್ತೆ ಆಹಾರದಲ್ಲಿ ಕೂಡ ನಾವು ಅಧಿಕ ಎಂತ ಬೊಜ್ಜು ಭರಿಸುವಂತ ಆಹಾರಗಳು, ಫ್ರೈಡ್ ಫುಡ್ ಅಂದ್ರೆ ಫ್ರೈ ಮಾಡುವಂತ ಆಹಾರಗಳು, ಬೇಕರಿ ಫುಡ್ಗಳು ಆತರ ಎಲ್ಲ ತಿಂದ್ರೆ ಅಧಿಕ ಬೊಜ್ಜು ಕಾರಣ ಆಗ್ತದೆ. ಈ ಬೊಜ್ಜಿನಿಂದ ಕೂಡ ಶುಗರ್ ಬರೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಂದು ಸ್ಟಡಿ ಅಥವಾ ಒಂದು ರಿಸರ್ಚ್ ಪ್ರಕಾರ ಹೊಟ್ಟೆಯ ಫ್ಯಾಟ್ ಜಾಸ್ತಿ ಇದ್ದವರಿಗೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಬೇರೆ ದೇಹದಲ್ಲಿ ಆ ಕೊಬ್ಬಿನಾಂಶ ಈಕ್ವಲ್ ಆಗಿ ಶೇರ್ ಆದ್ರೆ ಕಡಿಮೆ ಚಾನ್ಸಸ್. ಹೊಟ್ಟೆಯಲ್ಲಿ ಜಾಸ್ತಿ ಬೊಜ್ಜಿನಾಂಶ ಇದ್ರೆ ಜಾಸ್ತಿ ಚಾನ್ಸಸ್ ಇರ್ತದೆ. ಹಾಗೆ ಅಧಿಕ ಬೊಜ್ಜು ಕೂಡ ಒಂದು ಕಾರಣ. ಮತ್ತೆ ಎಕ್ಸಸೈಸ್ ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡದೇ ಇದ್ರೆ ಬೊಜ್ಜು ಹಾಗೆ ಉಳಿಯುತ್ತದೆ. ಮತ್ತೆ ನಮ್ಮ ಆಹಾರ ಕ್ರಮಗಳು, ಇದೆಲ್ಲ ಮುಖ್ಯವಾದ ಕಾರಣಗಳಾಗಿದೆ. ಅದಲ್ಲದೆ ಸ್ಟ್ರೆಸ್ ಅಂತ ಹೇಳಿ ಅಧಿಕ ಒತ್ತಡ, ಕೆಲಸದ ಒತ್ತಡ, ಇದರಿಂದಾಗಿ ಕೂಡ ರಿಪೀಟೆಡ್ ನಮ್ಮ ತುಂಬಾ ಟೈಮಿಂದ ಸ್ಟ್ರೆಸ್ ಆಗಿದ್ರೆ ನಮ್ಗೆ ಅದರಿಂದ ಕೂಡ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ.
1: ಮಾನಸಿಕ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸದ ಒತ್ತಡ ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಕಾರಣ.
2: ಅದಕ್ಕಾಗಿ ಈಗದ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ. ಯಾಕಂದ್ರೆ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದೇವೆ, ಎಲ್ಲರೂ ಅಧಿಕ ಒತ್ತಡವನ್ನು ಅನುಭವಿಸ್ತಾ ಇದ್ದಾವೆ ಎಲ್ಲರೂ ಜೀವನದಲ್ಲಿ. ಆದ ಕಾರಣ ಯೋಗ ಮತ್ತೆ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಬಹು ಮುಖ್ಯ ಪಾತ್ರ ವಹಿಸ್ತದೆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದ್ರಲ್ಲಿ.
1: ಎಸ್ ಓಕೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯೋಗ ಮತ್ತು ಈ ನ್ಯಾಚುರೋಪತಿ ಇದು ಯಾವ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಧುಮೇಹವನ್ನು ನಿವಾರಿಸುವ ನಿಟ್ಟಿನಲ್ಲಿ? ಸೊ ಇದರ ಬಗ್ಗೆ
2: ನಾವು ಡಯಾಬಿಟಿಸ್ಗೆ ಬೇಕಾಗುವ ಕಾರಣವನ್ನು ನೋಡಿದ್ರೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಅಧಿಕ ಒತ್ತಡ ಕೂಡ ಒಂದು ಕಾರಣ. ಹೀಗೆ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಯೋಗ ತುಂಬಾ ಬಹುಮುಖ್ಯ. ಯಾಕಂದ್ರೆ ನಾವು ಯೋಗವನ್ನು ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮನಸ್ಸು ಸರಿ ಇದ್ದಾಗ ಮಾತ್ರ ನಮ್ಮ ದೇಹ ಕೂಡ ಸರಿ ಇರುತ್ತೆ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಒತ್ತಡ ಕಡಿಮೆ ಇರ್ತದೆ, ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ತುಂಬಾ ಆಸನಗಳಿವೆ, ಪ್ರಾಣಾಯಾಮಗಳಿವೆ. ಇದನ್ನು ನಾವು ದಿನನಿತ್ಯ ಒಂದು ಗಂಟೆಯ ಅಷ್ಟು ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಮಗೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ನಾವು ಡಯಾಬಿಟಿಸ್ ಬರದ ಹಾಗೆ ಪ್ರಿವೆಂಟ್ ಮಾಡಬಹುದು. ಬಂದ ಮೇಲೆ ನೋಡುದಿದ್ರೆ ನಾವು ನಮ್ಮ ಆಹಾರದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ಹೈ ಗ್ಲೈಸಿಮಿಕ್ ಫುಡ್ ಅಂತ ಹೇಳ್ತೇವೆ, ಕೆಲವು ಆಹಾರ ತಿಂದ್ರೆ ನಾವು ಕೂಡಲೇ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿಬಿಡ್ತದೆ. ಈಗ ಆಲ್ರೆಡಿ ಅವರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವ ಕಾರಣ ನಾವು ಮತ್ತೆ ನಾವು ಹಾಗೆ ಆಹಾರವನ್ನು ಜಾಸ್ತಿ ತಿಂತಾ ಇದ್ರೆ ಅದರ ಬದಲು ನಾವು ಕಮ್ಮಿ ಇರುವ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ತಿನ್ನಬೇಕು, ಮತ್ತೆ ಹೈ ಫೈಬರ್ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ತಿನ್ನಬೇಕು, ಮತ್ತೆ ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳು ನಟ್ಸ್ ಅಂತ ಹೇಳ್ತೇವೆ, ಅಂದ್ರೆ ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳನ್ನು ತಿನ್ನೋದು, ಮತ್ತೆ ಅಧಿಕ ಹಣ್ಣು ಮತ್ತೆ ವೆಜಿಟೇಬಲ್ಸ್ ಅನ್ನು ತಿನ್ನುವಂಥದ್ದು. ಇದರಿಂದ ನಮಗೆ ಹೆಚ್ಚಿನ ಖನಿಜಾಂಶಗಳು ಸಿಗ್ತವೆ ದೇಹಕ್ಕೆ. ಈಗ ಡಯಾಬಿಟೀಸ್ನವರಿಗೆ ದೇಹದಲ್ಲಿ ಏನಾದರೂ ಗಾಯಗಳಿದ್ರೆ ಅಥವಾ ಇನ್ಫೆಕ್ಷನ್ಸ್ ಇದ್ರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನಮ್ಮದ್ರಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಮಸಾಜ್ ಮತ್ತೆ ಅಕ್ಯುಪಂಕ್ಚರ್ ಅಂತ ಇದೆ. ಅಂದ್ರೆ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಇರ್ತದೆ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ, ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೀಲಿಂಗ್ ಬೇಗ ಆಗ್ತದೆ ದೇಹದಲ್ಲಿ, ಮೆಟಬಾಲಿಸಮ್ಸ್ ಕೂಡ ನಾರ್ಮಲ್ ಆಗ್ತದೆ ದೇಹದ. ಅದಲ್ಲದೆ ಹೈಡ್ರೋಥೆರಪಿ ಅಥವಾ ನೀರಿನ ಚಿಕಿತ್ಸೆಗಳಿವೆ, ಇದರಿಂದಾಗಿ ಕೂಡ ದೇಹದ ರಕ್ತ ಸಂಚಲನ ನಾರ್ಮಲ್ ಆಗ್ತದೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತದೆ. ಇದರಿಂದಾಗಿ ಕೂಡ ನಮ್ಮ ಡಯಾಬಿಟಿಸ್ ಕೂಡ ಗುಣ ಆಗ್ತದೆ,
1: ಕಂಟ್ರೋಲ್ ಬರ್ಬೋದು,
2: ಕಂಟ್ರೋಲ್ ಬರ್ತದೆ.
1: ಯಾಕಂದ್ರೆ ಮೈನ್ ಆಗಿ ನಾವು ನೋಡಬೇಕಾದದ್ದೇ ಅದರ ಮೂಲವನ್ನು ಪತ್ತೆ ಹಚ್ಚ.
2: ಹೌದು, ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ನಾವು ರೋಗ ಲಕ್ಷಣದ ಮೇಲೆ ಸೆಕೆಂಡರಿ ಅದು ನಮಗೆ ಫಸ್ಟಿಗೆ ನಾವು ನೋಡೋದು ಪ್ರೈಮರಿ ಕಾಸಸ್, ಅಂದರೆ ಆ ರೋಗ ಹೇಗೆ ಉತ್ಪತ್ತಿ ಆಯಿತು. ಸ್ಟ್ರೆಸ್ ಇರ್ಬೋದು ಅಥವಾ ಏನಾದರೂ ವ್ಯಾಯಾಮಗಳು ಕಡಿಮೆ ಆಗಿರ್ಬೋದು. ಹೀಗಾಗಿ ಹಾಗೆ ನಾವು ಅದನ್ನು ಫಸ್ಟಿಗೆ ಗುಣ ಮಾಡ್ತೇವೆ, ಪ್ರೈಮರಿ ಕಾಸಸ್.
1: ಇತ್ತೀಚಿನ ಒಂದಿಷ್ಟು ಮಧುಮೇಹ ರೋಗಿಗಳು ಗುಣಾದವರು ಕೂಡ ಹೇಳಿರುವಂಥ ಒಂದು ವಿಷಯ ಕೂಡ ಹೌದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದಿಷ್ಟು ಮಧುಮೇಹವನ್ನು ಕಂಟ್ರೋಲ್ಗೆ ಬಂದಿದ್ದೀವಿ ಅಂತ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋಗುವಂಥವರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಂತ ಕೂಡ ನೋಡಬಹುದು.
2: ಕೆಲವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಅಲೋಪತಿ ಮೆಡಿಸಿನ್ಸ್, ಅದನ್ನು ತಗೊಳ್ಳೋದ್ರಿಂದ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈಗ ಎಲ್ಲಾದರೂ ಅವರಿಗೆ ಫಿನಟಾಯಿನ್ ಅನ್ನುವ ಒಂದು ಡ್ರಗ್ಸ್ ತಗೊಂಡ್ರೆ ಅದರಿಂದಾಗಿ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗುವ ಕಾರಣ. ಅದರಿಂದಾಗಿ ಮೆಡಿಸಿನ್ಸ್ಗಳು ಹೆಲ್ಪ್ ಮಾಡ್ತದೆ ಎಮರ್ಜೆನ್ಸಿ ಸಿಚುವೇಶನಲ್ಲಿ. ಆದಷ್ಟು ನಾವು ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಫಾಲೋ ಮಾಡುವ ಮೂಲಕ ಅದನ್ನು ಬರದ ಹಾಗೆ ತಡೆಗಟ್ಟಬಹುದು, ಮತ್ತು ಬಂದ ಮೇಲೆ ಕೂಡ ತಕ್ಕ ಮಟ್ಟಿಗೆ ಅದನ್ನು ನಾವು ಗುಣಪಡಿಸಬಹುದು. ತುಂಬ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಆಹಾರದೊಟ್ಟಿಗೆ ಚೇಂಜಸ್ ಮಾಡೋದ್ರ ಒಟ್ಟಿಗೆ ಮೆಡಿಸಿನ್ ಕೂಡ ಅಗತ್ಯ ಇರ್ತದೆ, ಇಲ್ಲ ಅಂದ್ರೆ ಮೆಡಿಸಿನ್ ಇದು ಅಗತ್ಯ ಇರುವುದಿಲ್ಲ.
1: ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಮಧುಮೇಹವನ್ನು ಪ್ರಿವೆಂಟ್ ಮಾಡಬಹುದು, ಸೊ ಅದನ್ನು ಗುಣಪಡಿಸಬಹುದು, ಅದರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳ್ಬೋದಾ?
2: ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಬಂದರೆ ಜಾಸ್ತಿ ಒತ್ತಡ ಹಾಕಿಕೊಳ್ಳುವ ಬದಲು ಹೀಗೆ ಕೆಲವೊಂದು ಮನೆಯಲ್ಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಸ್ವಲ್ಪ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡ್ಬೋದು. ಯೋಗ ಮಾಡುವಂಥದ್ದು ಅಥವಾ ಏನಾದರೂ ಹತ್ತಿರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ನಾವು ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಓಕೆ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೇಳುಗರೆ, ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಮಧುಮೇಹ, ಅದರ ಕಾರಣಗಳು, ಲಕ್ಷಣಗಳು ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸಿದರು. ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ಅಂದಾಗ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡುವಂಥ ಸಂಖ್ಯೆ 6364240949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತಾ ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳ್ತಾ ಮೊದಲ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು?
1: ಶಾಲಿನಿ ಮಾರ್ನಮಿಕಟ್ಟೆಯಿಂದ.
0: ಮಾರ್ನಮಿಕಟ್ಟೆಯಿಂದ ಶಾಲಿನಿ ಅವರು. ಶಾಲಿನಿ ಅವರೇ, ರೇಡಿಯೋದ ಹತ್ತಿರ ಇದ್ದೀರಾ ನೀವು?
1: ಇಲ್ಲ ಮೇಡಮ್.
0: ಇಲ್ವಾ? ಓಕೆ, ರೇಡಿಯೋದ ಹತ್ತಿರ ಇದ್ರೆ ಸ್ವಲ್ಪ ದೂರ ನಿಲ್ಲಿ ರೇಡಿಯೋದಿಂದ, ಅಥವಾ ರೇಡಿಯೋದ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ.
1: ಇಲ್ಲ
0: ದೂರಿದ್ದೀರಾ?
1: ಹೌದೌದು.
0: ಓಕೆ ಓಕೆ ಓಕೆ. ಹೇಗಿದ್ದೀರಾ?
1: ಸೌಖ್ಯ.
0: ಸೌಖ್ಯನಾ? ಓಕೆ. ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ?
1: ಚೆಲುವಿನ ಚಿತ್ತಾರ.
0: ಚೆಲುವಿನ ಚಿತ್ತಾರದಿಂದ? ಯಾವ ಹಾಡು ಅದರಲ್ಲಿ?
1: ಒಲವಿನ ಒಡತಿ. ಅದು ಮೇಡಮ್.
0: ಜನುಮದ ಗೆಳತಿ. ಓಕೆ ಓಕೆ, ಖಂಡಿತ ಸ್ವಲ್ಪ ತಲೆ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ. ಓಕೆ ಓಕೆ. ಇದು ಶಾಲಿನಿ ಅವರ ಮಾರ್ನಮಿಕಟ್ಟೆಯಿಂದ ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಚೆಲುವಿನ ಚಿತ್ರಚಿತ್ರ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಜನುಮದ ಗೆಳತಿ ಅನ್ನುವಂಥ ಹಾಡನ್ನ ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನ ಪ್ರಸಾರ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಲವಿನ ಹಾಡನ್ನ ಕೇಳ್ಬಹುದು. 6364240949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್. ಹಲೋ ನಮಸ್ತೆ.
2: ಹಲೋ ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ
2: ಮೇಡಮ್. ನನ್ ಪುಟ್ರಾಜ್ ಮಳವಳ್ಳಿಯಿಂದ.
0: ಮಳವಳ್ಳಿಯಿಂದ ಪುಟ್ರಾಜ್ ಅವರೇ ಮಾತಾಡಿ. ಪುಟ್ರಾಜ್ ಅವರೇ, ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾವು ಕೂಡ ಆರಾಮ.
2: ಹೇಗಿದೆ ಕರಾವಳಿನಲ್ಲಿ ಮಳೆ?
0: ಕರಾವಳಿಯಲ್ಲಿ ಮಳೆ ನಿರಂತರವಾಗಿ ಬರ್ತಾ ಇದೆ ಈಗ. ಹೌದು. ಅಲ್ಲಿ ಹೇಗಿದೆ?
2: ಕೊಡಗಿನಲ್ಲಿ ಸ್ವಲ್ಪ ಮಳೆ ಅಷ್ಟೊಂದಿಲ್ಲ, ಕಡಿಮೆ ಅಂತೆ. ಕೊಡಗಿನಲ್ಲಿ ಮಳೆ ಅಂದ್ರೆ ನಮ್ಗೆ KRS ನೀರ್ ಬರುತ್ತೆ
0: ಅಲ್ವಾ?
2: ಹೌದು ಮೇಡಮ್, ಹೌದು. ನಮ್ಮಲ್ಲೆಲ್ಲ ಮಳೆ ಇಲ್ಲ ಮೇಡಮ್, ತುಂಬಾ ಕಡಿಮೆ. ಮೇಡಮ್ ಊಟ ಮಾಡಿದ್ರಾ?
0: ಊಟ ಆಯ್ತು. ನಿಮ್ದು ಆಯ್ತಾ?
2: ಆಯ್ತು ಮೇಡಮ್, ನಂದು ಮಾಡಿದೆ.
0: ಓಕೆ ಓಕೆ, ಹೇಳಿ ಸರ್, ಯಾವ ಹಾಡು ಕೇಳಬೇಕು
2: ಮೇಡಮ್? ಮಿಂಚಿನ ಓಟ ಚಿತ್ರದಿಂದ.
0: ಓಕೆ.
2: ಬೆಳ್ಳಿ ಮೋಡ ಹತ್ತುತ್ತ ಬಡತನ ಸುಡುತ್ತ ಅನ್ನೋ ಒಂದು ಹಾಡ್ಬೇಕಿತ್ತು.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
2: ಹಾಡುವ ಸಮಯಕ್ಕೆ ತಕ್ಕಾಗಿ ಚೆನ್ನಾಗಿದೆ ಮೇಡಮ್, ತುಂಬಾ ಒಳ್ಳೆ ಹಾಡು. ಆ ಸಿನಿಮಾ ಕೂಡ ಇವತ್ತಿಗೂ ಅವತ್ತಿನಷ್ಟೇ ಚೆನ್ನಾಗಿದೆ, ಇವತ್ತು ಕೂಡ ನೋಡಿದ್ರು ಬೇಜಾರಾಗಲ್ಲ.
0: ಹೌದು
2: ಮೇಡಮ್, ಶಂಕರ್ ನಾಗ್ ಡೈರೆಕ್ಷನ್ ಮಾಡಿದ್ದು.
0: ಅದರಲ್ಲಿ ಅಣ್ಣ ತಮ್ಮ ಇಬ್ರು ಕೂಡ ಆಕ್ಟಿಂಗ್ ಮಾಡಿದ್ದಾರೆ.
2: ಹೌದು ಮೇಡಮ್, ಅಣ್ಣ ತಮ್ಮ ಇಬ್ರು ಕೂಡ ಮಾಡಿದ್ದಾರೆ, ಮತ್ತೆ ಅವ್ರ ಜೊತೆ ಲೋಕನಾಥ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ.
0: ಓಕೆ ಸರ್, ಖಂಡಿತ ಪ್ರಸಾರ ಮಾಡ್ತೇನೆ ನೀವು ಕೇಳಿರುವಂತ ಹಾಡನ್ನ.
2: ಥ್ಯಾಂಕ್ ಯು,
0: ಧನ್ಯವಾದಗಳು ಕರೆ ಮಾಡಿ.
2: ಧನ್ಯವಾದಗಳು.
0: ಓಕೆ ಓಕೆ. ಇದು ಪುಟ್ಟರಾಜ್ ಅವರು ಮಂಡ್ಯ ಜಿಲ್ಲೆಯಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು. ಮಿಂಚಿನ ಓಟ ಚಿತ್ರದ ಹೆಸರು. ಬೆಳ್ಳಿ ಮೋಡ ಹತ್ತುತ್ತ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಖಂಡಿತ ಎರಡೂ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡ್ಬೋದು. 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳ್ತಾ ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ಹಾಯ್, ನಮಸ್ತೆ.
0: ನಮಸ್ತೆ ನಮಸ್ತೆ
1: ಮೇಡಮ್, ನಿಮಗೆ
0: ನಮಸ್ತೆ. ಅಮ್ಮಣ್ಣಿ ಅವರೇ, ಹೇಳಿ.
1: ನಂಗೆ ಇವತ್ತು ಚೈತ್ರದ ಚಂದ್ರಮ ಚಿತ್ರದಿಂದ
0: ಓಕೆ
1: ಓ ಜೀವದ ಗೆಳೆಯ ಜೀವದ ಗೆಳೆಯ ಜೀವ ಹಿಂಡುತಿಯ ಅಂತ ಒಂದು ಹಾಡಿದೆ ಅಲ್ವಾ, ಈ ಹಾಡು ತುಂಬಾ ಇಂಪಾಗಿದೆ, ಮಧುರವಾಗಿದೆ. ಈ ಹಾಡು ಬೇಕಿದೆ ನಂಗೆ.
0: ಓಕೆ, ಚೈತ್ರದ
1: ಚಂದ್ರಮ
0: ಚಂದ್ರಮಲ್ಲ.
1: ಇದರಲ್ಲಿ ಇವರು ಹಾಡಿರುವಂತವರು ಶ್ರೀನಿವಾಸ್ ಮತ್ತು ಚಿತ್ರಮ್ಮ ಅಂತ ಕಾಣ್ತದೆ ಅಲ್ಲ.
0: ಜೀವದ ಗೆಳತಿ ಅದೇ ಅಲ್ಲ?
1: ಹೌದು ಹೌದೌದು, ಕರೆಕ್ಟ್, ಅದೇ ಅದೇ.
0: ಓಕೆ, ಖಂಡಿತ ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ.
1: ಆಯ್ತು, ತುಂಬಾ ಥ್ಯಾಂಕ್ಸ್, ಒಳ್ಳೆ ಹಾಡುಗಳು ಪ್ರಸಾರ ಆಗ್ತಾ ಉಂಟು. ಧನ್ಯವಾದ.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ,
1: ನಮಸ್ತೆ.
0: ಓಕೆ, ಇದು ಅಮ್ಮಣಿಯವರು ಕಾರ್ಕಳದಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಚೈತ್ರದ ಚಂದ್ರಮ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಓ ಜೀವದ ಗೆಳತಿ ಜೀವದ ಗೆಳತಿ ಜೀವ ಹಿಂಡುತಿಯ ಅನ್ನುವಂಥ ಹಾಡನ್ನು ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಶ್ರೀನಿವಾಸ್ ಅದ ರೀತಿ ಚಿತ್ರ ಅವರು ಹಾಡಿರುವಂಥ ಹಾಡು ಇದು. ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಲೇ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಇಲ್ಲ, ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಮುಂದಿನ ಕಾಲರ್. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಅಶೋಕ್ ನಿಂಜೂರು.
0: ಅಶೋಕ್ ಅವರು ನಿಂಜೂರಿನಿಂದ, ಹೇಗಿದ್ದೀರಾ ಅಶೋಕ್ ಅಣ್ಣ? ನಾವು ಕೂಡ ಆರಾಮ.
2: ಮೇಡಮ್, ನಾಟಕದ ಸಾಂಗ್ ಸುಳ್ಳು?
0: ನಾಟಕದ ಸಾಂಗ್
2: ಹೌದು, ಉಂಟಂತ ಗೊತ್ತಿಲ್ಲ. ಮದಿಮೆ ಆಯಿನ ಸುರುಟು ಮಾಮಿಗೆ ಮರ್ಮಲ ಮುತ್ತು.
0: ಓಕೆ, ನೋಡೋಣ, ಹಾಡನ್ನು ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು ಕರೆ ಮಾಡಿ.
2: ಧನ್ಯವಾದ.
0: ಇದು ಅಶೋಕ್ ಅವರು ನಿಂಜೂರಿನಿಂದ ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಮದಿಮೆ ಆಯಿನ ಸುರುಕು ಮಾಮೀಗ್ ಮರ್ಮಲು ಮುತ್ತು ಅನ್ನುವಂತಹ ಮದಿಮೆ ನಾಟಕದ ಚಿತ್ರ ಹಾಡಿ ಇದು. ಸ್ವಲ್ಪ ಹೊತ್ತಲ್ಲಿ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತೇನೆ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಸುನಂದ ಅವರು ಕೈಯಾರ್ನಿಂದ. ಹೇಗಿದ್ದೀರಾ ಸುನಂದಕ್ಕ? ನಾನು ಕೂಡ ಆರಾಮ. ಏನು ಮಂಗಳೂರಲ್ಲಿ ಮಳೆ ಬರ್ತಾ ಇದೆ? ಹೌದು ಹೌದು, ಮಳೆ ಬರ್ತಾ
1: ಇದೆಯಾ?
0: ಓಕೆ ಓಕೆ, ಹೇಳಿ ಸುನಂದಕ್ಕ, ಇವತ್ತು ಯಾವ ಹಾಡು ಪ್ರಸಾರ ಮಾಡುವ?
1: ನನಗೆ ಸಂಭ್ರಮ ಇದು ಊರಲ್ಲಿ.
0: ಯಾವುದು? ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಸಂಗೀತ ತುಂಬಾ ಚೆನ್ನಾಗಿದೆ, ಅದು ಸಾಹಿತ್ಯ.
0: ಈ ಹಾಡನ್ನ ಹಾಡಿದ್ದೆ ಯಾರು ಅಂತ ಗೊತ್ತಾ? ಚಿತ್ರ ಅವರು ಹಾಡಿರುವಂತ ಹಾಡು ಅಲ್ವಾ? ಚಿತ್ರ ಅವರು ಹಾಡಿರುವಂತ ಹಾಡು, ಕೆ ಎಸ್ ಚಿತ್ರ ಅವರು.
1: ನಿಮ್ಗೂ
0: ಇಷ್ಟನ ಚಿತ್ರ ಅವರ ಧ್ವನಿ? ನೋಡೋಣ, ನೀವು ಕೇಳಿರುವಂತ ಹಾಡನ್ನ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಸಂಭ್ರಮ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸುನಂದ ಅವರು ಕೈಯಾರ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಸಂಭ್ರಮ ಚಿತ್ರದಲ್ಲಿ ಓ ಭೂರಮೆ ಅನ್ನುವಂಥ ಹಾಡು, ಕೆ ಎಸ್ ಚಿತ್ರ ಅವರು ಹಾಡಿರುವಂಥ ಹಾಡಿಗೆ ಹಂಸಲೇಖ ಅವರು ಸಾಹಿತ್ಯವನ್ನು ನೀಡಿದ್ದಾರೆ, ಸಂಗೀತವನ್ನು ಕೂಡ ಹಂಸಲೇಖ ಅವರು ನೀಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾ ವಿಜಯಪುರದಿಂದ ನವಾಜ್ ಅಂತ ರೀ ಮೇಡಮ್.
0: ನವಾಜ್ ಅವರು ವಿಜಯಪುರದಿಂದ, ಹೇಗಿದ್ದೀರಾ ನವಾಜ್ ಅವರೇ?
2: ಆರಾಮದೇವ್ರಿ ಮೇಡಮ್, ನೀವು ಆರಾಮದೇವ್ರಿ?
0: ನಾವು ಕೂಡ ಆರಾಮ.
2: ಮಳೆ ಬರಕತ್ತದೇನ್ರಿ ಮೇಡಮ್?
0: ಮಳೆ ಹೌದು ಬರ್ತಾ ಇದೆ ಮಳೆ.
2: ನಮ್ಮಲ್ಲಿ ಬರೋದು ಕಡಿಮೆ ಆಗ್ಯದ್ರಿ ಮೇಡಮ್, ಎರಡು ದಿನ ಆಯ್ತಿಲ್ರಿ, ಎರಡು ದಿನ ಮೊದಲು ಇತ್ತು ರೀ ಮೇಡಮ್. ಹಿಂಗಾಗಿ ಜರ ಮೋಡ ಒಕ್ಕಿದ ವಾತಾವರಣ ಅದರಿ.
0: ಹೌದಾ?
2: ಹೌದ್ರಿ ಮೇಡಮ್.
0: ಹೇಳಿ ನವಾಜ್ ಅವರ, ಇವತ್ತು ಯಾವ ಹಾಡು ಪ್ರಸಾರ ಮಾಡುವ?
2: ನಮ್ಗೆ ಗಿರಿಕನ್ಯ ಚಿತ್ರದ ಅಂದ್ರಿ ಮೇಡಮ್. ಅದರಲ್ಲಿ ನಮ್ ಪಿ ಪಿ ಶ್ರೀನಿವಾಸ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಗಡಿಗರು ಹಾಡುತ್ತಾರೆ ನೋಡ್ರಿ, ಕೂಡಿ ಬಾಳೋಣ ಇವೆಂದು ಸೇರಿ ದುಡಿಯೋಣ ಅಂತ ಹೇಳಿ ಒಂದು ಹಾಡದ ನೋಡ್ರಿ ಮೇಡಮ್.
0: ಹೌದು ಹೌದು,
2: ಆ ಹಾಡು ಬೇಕ್ರಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೇನೆ.
2: ಹೌದ್ರಿ ಮೇಡಮ್,
0: ಧನ್ಯವಾದಗಳು ಕರೆ ಮಾಡಿ.
2: ನಮಸ್ತೆ, ಧನ್ಯವಾದ.
0: ಇದು ನವಾಜ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು, ಗಿರಿಕನ್ಯೆ ಚಿತ್ರದಿಂದ ಕೂಡಿ ಬಾಳೋಣ ಸೇರಿ ದುಡಿಯೋಣ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಈ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6-3-6-4-0-4-9-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಕರೆ ಮಾಡಿ ಮಾತಾಡಿ ನಿಮ್ಮ ಇಷ್ಟದ ಹಾಡನ್ನು ಅಥವಾ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಅದೇ ರೀತಿ ಪ್ರತಿದಿನ ಅಂದರೆ ಸೋಮವಾರದಿಂದ ಶುಕ್ರವಾರದ ತನಕ ಒಲವಿನ ಹಾಡು ಕಾರ್ಯಕ್ರಮಗಳಿರುತ್ತೆ. ಸೋಮವಾರದ ದಿನ SMS ಆಧಾರಿತ ಒಲವಿನ ಹಾಡಿದರೆ ಉಳಿದಂತೆ ನೇರ ಪ್ರಸಾರದ ಒಲವಿನ ಹಾಡುಗಳು ಇರುತ್ತೆ, ಫೋನ್ ನೇರ ಪ್ರಸಾರ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಸಂಕಪಣ್ಣ ಪಾತ್ರಂದಲ್ಲ.
0: ಸಂಕಪಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸಂಕಪಣ್ಣ.
1: ತುಳು ಪಿಕ್ಚರ್ ಪದ್ಯ ಬೋಡು
0: ತುಳು ಪಿಕ್ಚರ್ ದಾನೆ.
1: ಹಾ, ಪಗೆತ ಪುಗೆಟ ಪಕ್ಕಿಲ ಮೂಜಿ ಒಂಜೇ ಗೂಡು ಬದುಕೊಂದುಂಡಿಗೆ. ಆ ಪದ್ಯ ಬೋಡು ಮೇಡಮ್, ದಯಮಂತ ಸರಮಲ್ಪ್ಲೆ.
0: ಓಕೆ ಓಕೆ ಓಕೆ ಓಕೆ
1: ಓಕೆ ಸರಮಲ್ ಮೇಡಮ್.
0: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಓಕೆ
0: ಓಕೆ. ಪಗೆತ ಪುಗ್ಗೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಮಗೆ ಸಂಕಪ್ಪಣ್ಣ ಕರೆಯನ್ನು ಮಾಡಿ. ಇದೇ ರೀತಿ ಇವತ್ತಿನ ಈ ಒಂದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ದೀರಾ, ನಿಮ್ಮ ಇಷ್ಟದ ಹಾಡನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮನ ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಅದೇ ರೀತಿ ಇವತ್ತಿನ ವಿಶೇಷ ಏನು ಅಂದರೆ, ಇವತ್ತು ಜುಲೈ ಒಂದು ಅಂತ ಹೇಳಿದಾಗ ನೆನಪಾಗುವಂಥದ್ದು ಇವತ್ತು ವಿಶ್ವ ವೈದ್ಯರ ದಿನ. ನಮ್ಮ ನಿಮ್ಮೆಲ್ಲರನ್ನು ಏನು ಪ್ರತಿಯೊಂದು ಕ್ಷಣದಲ್ಲೂ ಅಂದರೆ ನಾವು ನೋಡ್ಬೋದು ಹೆಚ್ಚಿನ ಸಂದರ್ಭದಲ್ಲಿ ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟು ತೊಂದರೆಗಳಾದಾಗ ನಮ್ಮನ್ನು ರಕ್ಷಿಸುವವರು ವೈದ್ಯರು. ನಾವು ಎಷ್ಟು ದೇವರ ಮೇಲೆ ಭರವಸೆಯನ್ನು ಇಟ್ಟಿರ್ತೇವೋ ಅಷ್ಟೇ ಭರವಸೆಯನ್ನು ವೈದ್ಯರ ಮೇಲೆ ಇಟ್ಟಿರ್ತೇವೆ. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರೇ ಆ ಸಂದರ್ಭಗಳಲ್ಲಿ ಅವರೇ ಆಗಿರ್ತಾರೆ. ಹಾಗಿರುವಾಗ ಯಾವುದೇ ಒಂದು ಏನು ಕ್ಲಿಷ್ಟಕರವಾದಂತಹ ಘಟನೆಗಳಿರ್ಬೋದು ಅಥವಾ ಕ್ಷಣಗಳಿರ್ಬೋದು, ಆ ಕ್ಷಣಗಳಲ್ಲಿ ನಮ್ಮನ್ನು ವೈದ್ಯರು ಅನ್ನುವಂತಹ ದೇವರು ಯಾರಿದ್ದಾರೆ ಅವರು ನಮ್ಮನ್ನು ಕಾಪಾಡ್ತಾರೆ. ಹಾಗಿರುವಾಗ ಇವತ್ತು ಅವರ ದಿನ, ವಿಶ್ವ ವೈದ್ಯರ ದಿನ. ಅವರಿಗೆ ಈ ಸಂದರ್ಭದಲ್ಲಿ ಖಂಡಿತ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ನಮ್ಮ ಜೀವನದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕುಟುಂಬದವರ ಜೀವನಗಳಲ್ಲಾಗಿರ್ಬೋದು ವೈದ್ಯರ ಪಾತ್ರ ಅತೀ ಮುಖ್ಯವಾಗಿರುತ್ತೆ. ಅದೇ ರೀತಿ ನಮ್ಮಲ್ಲೂ ಕೂಡ ರೇಡಿಯೋ ಸಾರಂಗ್ನಲ್ಲೂ ಕೂಡ ಅದೆಷ್ಟೋ ವೈದ್ಯರುಗಳು ಬಂದು ನಮಗೆ ಉಪಯುಕ್ತವಾದಂತಹ ಆರೋಗ್ಯ ಮಾಹಿತಿಗಳನ್ನು, ಆರೋಗ್ಯ ಸಲಹೆಗಳನ್ನು ನೀಡಿದರೆ ಆ ಎಲ್ಲ ವೈದ್ಯರುಗಳಿಗೂ ಕೂಡ ವಿಶ್ವ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸ್ತಾ ವೈದ್ಯರಿಗೆ ಸಂಬಂಧಪಟ್ಟ ಒಂದು ಗೀತೆಯನ್ನು ಕೂಡ ಈ ಕಾರ್ಯಕ್ರಮದ ಕೊನೆಗೆ ಪ್ರಸಾರ ಮಾಡ್ತೀನಿ. ಅದರ ಜೊತೆಗೆ ಸಮಯ ಸರಿಯಾಗಿ 4 ಗಂಟೆಗೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸತೀಶ್ ಕಯ್ಯಾರ್ ಅವರ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ ಆಗ್ತಾ ಇದೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ತಪ್ಪದೆ ಆಲಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಪಕ್ಕಿಲು ಮೂಜಿ ಒಂಜೇ ಗೂಡು ಬದುಕೊಂದೊಂದುಗೆ ಐಟು ಗೊಂಜಿ ಕಿನ್ನಿಗೆ ರೆಂಕೆ ಪುಟ್ಟೊಂದೊಂದುಗೆ

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ RJ ಎಡ್ವರ್ಡ್. ಹಾಗೆ ಇವತ್ತಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಒಬ್ಬರು ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರು ಗಾಯಕರು, ಹಾಗೆ ಮಿಮಿಕ್ರಿ ಕಲಾವಿದರು, ದೃಷ್ಟಿಮಾಂದ್ಯರು. ಬಾಲ್ಯದಿಂದಲೇ ಇವರು ದೃಷ್ಟಿಹೀನತೆಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಸ್ವರ ಸಂಗಮ ಮ್ಯೂಸಿಕಲ್ಸ್ ಪೆರಂಬಳ ಇಲ್ಲಿ ಈ ತಂಡದಲ್ಲಿ 5 ವರ್ಷದಿಂದ ಗಾಯಕನಾಗಿ ಮಿಮಿಕ್ರಿ ಕಲಾವಿದನಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. 34 ವರ್ಷದವರಾದ ಇವರು ಭಜನೆ, ಸಂಗೀತ, ಮಿಮಿಕ್ರಿ ಎಲ್ಲ ಮಾಡ್ತಾರೆ. ಹಾಗೆ ಕಾಸರಗೋಡು, ಕನ್ಯಾನ ಮುಂತಾದ ಕಡೆ ಪ್ರತಿಭಾ ಪ್ರದರ್ಶನ ಮಾಡಿದ್ದಾರೆ. ಯಾವುದೇ ವಿದ್ಯಾಭ್ಯಾಸ ಇವರು ಪಡೆದಿಲ್ಲ. ಹಾಗೆ ಇವರು ಗೋಳಿಯ ತಡ್ಕ ಅನ್ನುವ ಒಂದು ಕ್ಷೇತ್ರದ ಮಹಾತ್ಮೆಗೆ ಒಂದು ಹಾಡನ್ನು ಹಾಡಿದ್ದಾರೆ. ಕೊರಗಜ್ಜನ ಬಗ್ಗೆ, ಕುತ್ತಾರ ಪದವಿನ ಕೊರಗಜ್ಜ ಎನ್ನುವ ಹಾಡನ್ನು ಕೂಡ ಹಾಡಿದ್ದಾರೆ. ಇವರೇ ಬರೆದು ಈ ಹಾಡನ್ನು ಹಾಡಿದ್ದಾರೆ. ಹಲವಾರು ಕಡೆ ಇವರಿಗೆ ಸನ್ಮಾನ ಗೌರವ ಸಿಕ್ಕಿದೆ. ಸಾರಂಗನ್ನು ಪ್ರಾರಂಭದಿಂದಲೂ ಕೇಳುವಂಥ ಅವರು ಒಂದು ಪ್ರೀತಿಯ ಕೇಳುಗ. ಅಂದರೆ ಸಾರಂಗ ಅಂದರೆ ಬೆಳಗ್ಗಿಂದ ರಾತ್ರಿವರೆಗೂ ಸಾರಂಗನ್ನೇ ಕೇಳುವಂಥ ಸತೀಶ್ ಪೆರಂಬಲ ಕಯ್ಯಾರ್. ಇವರ ಪ್ರತಿಭೆ, ಇವರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕಾದ್ರೆ ಇವರನ್ನು ನಾವು ಮಾತಾಡಿಸ್ಬೇಕು. ಈಗ ನಮ್ಮ ಸಾರಂಗ್ ಸ್ಟುಡಿಯೋದಲ್ಲಿ ಇವರು ಇದ್ದಾರೆ. ಸತೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸತೀಶ್ ಅವರೇ, ಏನೇ ಹೇಳ್ತೀರಿ ಇವತ್ತು? ನೀವು ಯಾವಾಗಲೂ ಕೇಳುವಂಥ ಸಾರಂಗ್, ಈ ಸಾರಂಗಿಗೆ ಇಲ್ಲಿ ಬಂದಿದ್ದೀರಿ ಅತಿಥಿಯಾಗಿ.
2: ಹೌದು ಸರ್, ಇಷ್ಟು ವರ್ಷಗಳಿಂದ ನಾವು ಸಾಧಾರಣ ಒಂದು 16 ವರ್ಷಗಳಿಂದ ಅಂದರೆ ಸ್ಟಾರ್ಟಿಂಗ್ದಲ್ಲಿ ನಾವು ಸಾರಂಗ್ ಕೇಳ್ತಾ ಇದ್ದೀವಿ. ಇವತ್ತು ಇಲ್ಲಿಗೆ ಒಂದು ಬರುವಂಥ ಅವಕಾಶ ಇತ್ತು ನಮಗೆ. ಇದು ಏನೋ, ಇದು ನಾವು ಅಂದ್ಕೊಂಡಿರಲಿಲ್ಲ ನಾವು ಸಾರಂಗಿಗೆ ಬರ್ತೀವಿ ಅಂತ. ಅಂದರೆ ಎಷ್ಟೋ ಬೇರೆ ಒಂದು ಸ್ಟೇಷನ್ಗಳನ್ನೆಲ್ಲ ನಾವು ಕೇಳ್ತೀವಿ, ಆದರೂ ನಮಗೆ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಡೈರೆಕ್ಟಾಗಿ ಮಾತನಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಮಗೆ ಸಾರಂಗದಲ್ಲಿ ಮಾತ್ರ.
1: ಯಾಕಂತ ಹೇಳಿ, ಇವತ್ತು ಮೊದಲ ಬುಧವಾರ ಹೃದಯರಾಗಂದು.
2: ಹೌದೌದು,
1: ಇದರಲ್ಲಿ ನಾವು ಕೇಳುಗರನ್ನು ಮಾತಾಡಿಸ್ತಾ ಇದ್ದೀವಿ. ಈ ವಾರ ನಿಮಗೆ ಏನೋ ಅದೃಷ್ಟ ಉಳಿದಿದೆ.
2: ಹೌದೌದು,
1: ಕೈಯಾರದಿಂದ ಬಂದಿದ್ದೀನಿ.
2: ನಿಜ,
1: ಅಂದರೆ ದೇವರು ನಿಮಗೆ ಕೈಯಾರೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ.
2: ನಿಜ ನಿಜ ಅಂತ. ಹೌದು,
1: ಹೇಳಿ ಮೊದಲಿಗೆ ಯಾವ ಒಂದು ಭಕ್ತಿ ಗಾನವನ್ನು ಹೇಳ್ತೀರಿ?
2: ನಾನೇ ಒಂದು ಪ್ರಥಮವಾಗಿ ನಾನೇ ರಚನೆ ಮಾಡಿದಂಥ ಕುತ್ತಾರು ಪದ ಕೊರಗಜ್ಜ ಬಂದು ಅನ್ನೋದು ತುಳು ಒಂದು ಹಾಡು, ಅದನ್ನು ಹಾಡ್ತೀನಿ ನಾನು.

ಗೇನದ ಕವಿದಿ ಕತ್ತಲೆ ನಮಾಜಾದ ಗೇನದ ಬುಲ್ಪು ತೋಜಲೆ ಕೊರಗಜ್ಜ ಸ್ವಾಮಿ ಕೊರಗಜ್ಜ ಬುಲ್ಪು ತೋಜಲೆ.

0: ಈ ಒಂದು ಹಾಡನ್ನು ಫಸ್ಟ್ ಆಗಿ ನಾನು ರಚನೆ ಮಾಡಿದ್ದು.
1: ನೀವೇ ರಚನೆ ಮಾಡಿ
0: ಹಾಡಿದಿರಿ?
1: ರೆಕಾರ್ಡಿಂಗ್ ಕೂಡ ಮಾಡಿದ್ದೀರಾ?
0: ಹೌದೌದು, ರೆಕಾರ್ಡಿಂಗ್ ಮಾಡಿದ್ದೀನಿ.
1: ಸರಿ, ಹೌದು, ಬಹಳ ಚೆನ್ನಾಗಿ ಹಾಡಿದ್ದೀರಿ.
0: ಥ್ಯಾಂಕ್ ಯು.
1: ಓಕೆ. ಬಾಲ್ಯದಿಂದಲೂ ದೃಷ್ಟಿಯನ್ನು ಕಳ್ಕೊಂಡಿರಿ.
0: ಹೌದು.
1: ಹೇಗೆ ಜೀವನ ಸಾಗ್ತಾ ಬಂತು?
0: ಜೀವನ ಅಂದರೆ
1: ಹೇಗೆ ಎದುರಿಸಿದ್ರಿ ಅದನ್ನು?
0: ಅಂದರೆ ನಾವು ಕಷ್ಟ ಬಂದಾಗ ಅದನ್ನು ಕಷ್ಟ ಎಂದು ಯಾವತ್ತೂ ಕೂಡ ತಿಳ್ಕೊಳ್ಬಾರ್ದು. ಅಂದರೆ ನಮಗೆ ದೇವರು ಕೊಟ್ಟದ್ದು ಅದೇ ನಮಗೆ ಪ್ರಸಾದ, ವರಪ್ರಸಾದ ಅಂತ ನಾವು ತಿಳ್ಕೊಳ್ಬೇಕು ಅಷ್ಟೇ. ನಾವೊಂದು ಕಷ್ಟ ಬಂದರೆ ಅದರಲ್ಲಿ ಕೊರಗಬಾರ್ದು. ನಮಗೆ ಒಂದು ಏನಂದರೆ ನಮಗೆ ಒಂದು ಒಂದೇ ಸಮಸ್ಯೆ ಏನಾದರೂ ಇದ್ದರೆ ಮತ್ತೆ ನಮಗೆ ಬೇರೆ ದಾರಿ ಇರಬಹುದು, ಅದನ್ನ ಹುಡುಕಬೇಕು. ಜೀವನದಲ್ಲಿ ನಮಗೆ ಯಾವುದು ಒಂದು ಕಷ್ಟ ಬಂದರೂ ಕೂಡ ಅದಕ್ಕೆ ನಾವು ಜಗ್ಬಾರ್ದು, ಯಾವತ್ತು ಬಗ್ಗೆ ಇದು ಕರಗಬಾರ್ದು. ಅದರಲ್ಲಿ ಬೇರೆ ದಾರಿ ಏನಾದರೂ ಇದೆಯಾ ಅಂತ ನೋಡಬೇಕು, ಅದೇ ಬೇಕಾದದ್ದು.
1: ಅಂದರೆ ಈಗ ನಿಮ್ಮ ಏನು ಯಾವುದೇ ಒಂದು ಈಗ ಸಮಸ್ಯೆ ಇದೆ, ಕಣ್ಣಿನ ದೃಷ್ಟಿ ಹೀನತೆ ಇದ್ರು ಅದನ್ನು ನೀವು ಸಮಸ್ಯೆಯಾಗಿ ತೆಗೆದುಕೊಂಡಿಲ್ಲ?
0: ಇಲ್ಲ ಇಲ್ಲ ಇಲ್ಲ.
1: ಈಗ ನಿಮಗೆ ಬೇರೆ ದಾರಿಯನ್ನು ಹುಡ್ಕೊಂಡಿದ್ದೀರಿ, ಸಂಗೀತ ಗಟ್ಟಿ ಹಿಡ್ಕೊಂಡಿದ್ದೀರಿ. ಅಂದರೆ ಸಂಗೀತವನ್ನ ನಿಮ್ಮ ಜೀವನದ ಒಂದು ದಾರಿಯಾಗಿ ಹುಡ್ಕೊಂಡಿದ್ದೀರಿ?
0: ಹೌದು. ಅಂದರೆ ನಮಗೆ ಕಣ್ಣಿನಲ್ಲಿ ಬೆಳಕು ಕಡಿಮೆ ಆದರೆ ಸಂಗೀತ ಅನ್ನುವ ಬೆಳಕನ್ನು ದೇವರು ಕೊಟ್ಟಿದ್ದಾರೆ.
1: ಓ ಸೂಪರ್, ಚೆನ್ನಾಗಿ ಹೇಳಿದ್ರಿ. ಹಾಗೆ ಅದರ ಜೊತೆಗೆ ಮಿಮಿಕ್ರಿ ಮಾಡುವಂತ ಒಂದು,
0: ಅದು ಏನು ಗೊತ್ತಿಲ್ಲಪ್ಪ, ಅದು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳು, ಬೇರೆ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ನಾವು ಹೋದ್ರೆ ಅಲ್ಲಿ ಅವರು ಕೆಲವರು ಮಿಮಿಕ್ರಿ ಮಾಡ್ತಾರೆ ಸ್ಟೇಜ್ಗಳಲ್ಲೆಲ್ಲ. ಅಲ್ಲಿ ಅವರನ್ನು ಕೇಳಿ ನಾನು ಕೂಡ ಒಂದು ಟ್ರೈ ಮಾಡ್ಬೋದು, ನನಗೆ ಆಗುತ್ತದೆ ಅಂತ ನೋಡು ಅಂತೇಳಿ ಅಷ್ಟೇ. ಹೌದು,
1: ಅಂತೂ ಮಿಮಿಕ್ರಿ ಕೂಡ ಒಂದು ಹಾಗಾಗಿ ಸ್ಟೇಜ್ ಅಲ್ಲೆಲ್ಲ ಕೊಟ್ಟಿದ್ದೀರಾ?
0: ಹಾ, ಕೊಟ್ಟಿದ್ದೇವೆ ನಾವು ಕೆಲವೊಂದು ಕಡೆ. ನಾವು ಪ್ರೋಗ್ರಾಮ್ ಕೊಡುವಲ್ಲೆಲ್ಲ ಕೆಲವರು ಕೇಳ್ತಾರೆ ಮಿಮಿಕ್ರಿ ಬೇಕು ಅಂತ. ಅದಕ್ಕೆ
1: ಅಂದರೆ ಸತೀಶ್ ಅವರ ಮಿಮಿಕ್ರಿಗೆ ಅಷ್ಟು ಡಿಮ್ಯಾಂಡ್ ಇದೆ.
0: ಹೌದೌದು, ಒಂದು ಕಡೆ ಅಂದರೆ ನಾವು ಸ್ಟೇಜಲ್ಲಿ ಒಂದು ಮಿಮಿಕ್ರಿ ಕೊಟ್ಟಿದ್ವಿ.
1: ಯಾವುದು
0: ಅದು? ಕೊಡುವಾಗ ಎಲ್ಲ ಕಾರ್ಯಕ್ರಮ ಇದ್ದು ಎಲ್ಲ ಮಿಮಿಕ್ರಿ ಕೊಟ್ಟಿದ್ದೆ, ಎಲ್ಲ ಸ್ವರ ನಾನು ತೆಗೆದಿದ್ದೆ. ಆದರೂ ಕೂಡ ಅಲ್ಲಿ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕಿದ್ದು ನಾಯಿಯ ಸ್ವರ ಮಾಡಿದ್ದು, ನಾಯಿ ಬಗಲುವಂಥದ್ದು. ಎಲ್ಲರೂ ಕ್ಲ್ಯಾಪ್ ಕೊಟ್ಟಿದ್ದಾರೆ, ಎಲ್ಲ ವಿಶಿಲೆಲ್ಲ ಹಾಕಿದ್ದಾರೆ, ಆದರೂ ಬೇರೆ ಕಡೆ ಇಲ್ಲ ಇರುವಂಥ ನಾಯಿಗಳೆಲ್ಲ ಓಡ್ಕೊಂಡು ಬಂದಿದ್ದೆ.
1: ಅಷ್ಟು ರಿಯಲಿಸ್ಟ್.
0: ಹೌದು ಹೌದು ಹೌದು, ಬೇರೆ ಕಡೆ ಎಷ್ಟೋ ದೂರದಲ್ಲಿ ಇರುವಂತ ಎಲ್ಲ ನಾಯಿಗಳು ಕೂಡ ಓಡ್ಕೊಂಡು ಬಂದಿದೆ. ಹೌದೌದು,
1: ನೋಡೋಣ ಇಲ್ಲಿ ಏನಾದರೂ ಹತ್ತಿರದಲ್ಲಿ ನಮ್ಮ ಎಲಿಷಿಯಸ್ನಲ್ಲಿ ಗಾರ್ಡನ್, ಇಂದು ಪೀಸ್ ಗಾರ್ಡನ್ ಪಾರ್ಕಲ್ಲೆಲ್ಲ ಸುತ್ತಾಡೋ ನಾಯಿಗಳಿದ್ರೆ ನೋಡೋಣ, ಬರ್ಬೋದು ಸರ್. ಅಂದರೆ ಒಂದು ವಾಯ್ಸ್ ತೆಗೆ,
0: ಅದು ನಾಯಿ ಬೊಗಳುವಂಥದ್ದು. ನಾಯಿಗಳು, ನಾಯಿಗಳ ವಾಯ್ಸ್ ಅಂದರೆ ಒಂದಲ್ಲ, ಒಂದು ಎರಡು ಮೂರು ಥರದಲ್ಲಿ ನಾಯಿಗಳ ವಾಯ್ಸು ಬರ್ತದೆ. ನಾಯಿ ಬೊಗಳುವುದಂದರೆ, ದೊಡ್ಡ ನಾಯಿ ಬೊಗಳುವುದಂದರೆ, ಈ ಥರ. ಈ ಮರಿ ನಾಯಿ ಅಂದರೆ ಮತ್ತೆ ಅದು ನಾಯಿಗಳಿಗೆ ಏನಾದರೂ ಕಲ್ಲೆಸೋದು ಅದಕ್ಕೆ ಏನಾದರೂ ನೋವಾದರೆ ಅದು ಈ ರೀತಿ ಗಿರಿಚುತ್ತೆ. ಮತ್ತೆ ನಾವೆಲ್ಲಾದರೂ ನಾವು ಮನೆಯಿಂದ ಹೊರಟಾಗ ಅದು ನಾವು ಹೊರಟದಾಗ ನಾಯಿಗೆ ಒಂಥರ ಬೇಸರ ಆಗ್ತದೆ, ನಮ್ಮನ್ನು ಬಿಟ್ಟು ನನ್ನನ್ನು ಬಿಟ್ಟು ಎಲ್ಲ ಹೋಗ್ತಾರೆ ಇವರು ಅಂತ. ಅದು ನಾವು ಹೋಗುವಾಗ ಅಥವಾ ವಾಪಸ್ ನಮ್ಮ ಮನೆಗೆ ಬಂದಾಗ ಕೂಡ ಅದು ನಮ್ಮ ಮನೆ ನಾಯಿ ಕೂಡ ಹಾಗೇನೆ ಅದು ಈ ಥರ ನಮ್ಮನ್ನು ಕೇಳುತ್ತೆ, ಏನೋ ಅದರ ಭಾಷೆಯಲ್ಲಿ ಅದು ಕೇಳುತ್ತೆ. ಈಗೆಲ್ಲ ಮಾಡ್ತಾ
1: ಅದ್ರೆ ನಿಮ್ಮ ಮನೆಯಲ್ಲಿ ನಾಯಿ ಇದೆಯಾ?
0: ನಮ್ಮ ಮನೆಯಲ್ಲಿ ನಾಯಿ ಇದೆ.
1: ಅದನ್ನು ಅದು ಕೂಡ ಹಾಗೆ?
0: ಹಾ, ಅದು ಕೂಡ ಹಾಗೇನೆ, ನಾವು ಬರುವಾಗ ಕೂಡ ಹಾಗೆ ಅದು ಮಾಡ್ತಾ ಇತ್ತು.
1: ಅದಕ್ಕೆ ನೀವು ಹಾಗೆ ಮಾಡ್ತೀರಾ? ಅವಾಗ ಏನು ಹೇಳುತ್ತೆ? ಅಸುಮನಾಗುತ್ತೆ.
0: ಅಸುಮನಾಗುತ್ತೆ, ಬಾಲಾಡಿಸುತ್ತೆ. ಹೌದು,
1: ಏನು ನನ್ನ ಮಿಮಿಕ್ರಿ ಮಾಡ್ತಾ?
0: ಹೌದೌದು, ನಾನು ಹಾಗೆ ಮಾಡಿ ನಾಯಿಗಳನ್ನು, ನಾಯಿ ದೂರ ಇದ್ರೆ ನಾಯಿಗಳನ್ನು ನನ್ನ ಹತ್ರಕ್ಕೆ ಬರುವಂತೆ ಮಾಡ್ತೇನೆ.
1: ಬರ್ತದೆ?
0: ಹಾ, ಅದು ಬರ್ತದೆ. ಹೀಗೆ ಮಾಡಿದ್ರೆ ಸಾಕು, ನಾಯಿ ಹತ್ರ ಬರ್ತದೆ. ಹೌದು,
1: ತುಂಬಾ ಸೊಗಸಾಗಿ ಮಿಮಿಕ್ರಿ ಮಾಡಿದ್ರೆ ಅಂದ್ರೆ ಅಷ್ಟು ನೈಜವಾಗಿ ಎರಡು ಮೂರು ವಾಯ್ಸ್ ತೆಗೆದ್ರೆ ತುಂಬಾ ಏನಂತ ವಾಯ್ಸ್ ಅಲ್ಲಿ ನಿಮಗೆ ನೀವು ಮಿಮಿಕ್ರಿ ಮಾಡಿದಿರಾ ಅಥವಾ ನಾಯಿ ಬಂದು ಹಾಗೆ ಬಹಳ ಒಂದು ಚೆನ್ನಾಗಿ ಮಿಮಿಕ್ರಿ ಕೂಡ ಮಾಡಿದ್ರೆ ಇನ್ನಷ್ಟು ಮಿಮಿಕ್ರಿಗಳು ಇದೆ ಅಲ್ಲ.
0: ಹೌದೌದು ಇದೆ.
1: ಹಾಗೆ ಒಂದು ಜೀವನದ ಬಗ್ಗೆ ಹೇಳುದಾದ್ರೆ ವಿದ್ಯಾಭ್ಯಾಸ ಕಲಿಯುವಂಥದ್ದು ಏನಾದರೂ ಪ್ರಯತ್ನ ಮಾಡಿದ್ರಾ?
0: ಅಂದರೆ ನಮಗೆ ಇದ್ದದ್ದು ಕಾಸರಗೋಡಲ್ಲಿ ವಿದ್ಯಾನಗರದಲ್ಲಿ ಬ್ಲೈಂಡ್ ಸ್ಕೂಲ್ ಇದೆ. ಹೌದು. ಅಂದರೆ ಅವತ್ತು ಆ ಒಂದು ಸಮಯದಲ್ಲಿ ಮನೆಯಲ್ಲಿ ಬಿಟ್ಟಿರಲಿಲ್ಲ, ಅಂದರೆ ದೂರ ಅಲ್ಲ, ತುಂಬ ದೂರ
1: ಕರ್ಕೊಂಡು ಹೋಗ್ಬೇಕು,
0: ಕರ್ಕೊಂಡು
1: ಮನೆಯಲ್ಲಿ ಬಡತನ,
0: ಮನೆಯಲ್ಲಿ ಬಡತನ ಕೂಡ. ಮತ್ತು ಈಗಿನ ಥರ ಅಲ್ಲ, ಮೊದಲು ಅಂದರೆ ಹೋಗಿ ನೋಡಬೇಕು, ಬಂದು ನೋಡ್ಬೋದು ಅಂದರೆ, ಅಥವಾ ಬಂದರೆ ನೋಡ್ಬೋದು. ಅಂದರೆ ಈಗ ಅಂದರೆ ಫೋನ್ ಇಲ್ಲ, ಏನಿಲ್ಲ, ಈಗ ಫೋನಲ್ಲಿ ಮಾತಾಡ್ಬೋದು. ಅದಕ್ಕೆ ಏನೋ ಬಿಟ್ಟಿಲ್ಲ ಮನೇಲಿ.
1: ಅದರ ಜೊತೆಗೆ ನಿಮ್ಮ ಅಕ್ಕ ಕೂಡ ಸುನಂದ ಅವರು, ಅವರು ಕೂಡ ನಮ್ಮ ರೇಡಿಯೋಕ್ಕೆ ಕೇಳುಗರು ಮತ್ತು ರೇಡಿಯೋಕ್ಕೆ ಕರೆ
0: ಮಾಡ್ತಾ.
1: ಓಕೆ. ಅಂತೂ ಈಗ ಸಂಗೀತ ಕಾರ್ಯಕ್ರಮಗಳು ಸಿಗ್ತಾ ಇವೆ ನಿಮಗೆ?
0: ಸಂಗೀತ ಕಾರ್ಯಕ್ರಮಗಳು ಸಿಗ್ತಾ ಇದೆ.
1: ಯಾವೆಲ್ಲ ಫಂಕ್ಷನ್ಸ್ ಜಾಸ್ತಿ ಸಿಗುತ್ತೆ?
0: ಮ್ಯಾರೇಜ್, ಮದುವೆ, ಮದುವೆ
1: ಮದುವೆ
0: ಹೌದೌದು
1: ಮದುವೆ ಜಾಸ್ತಿ, ಬೇರೆ ಎಲ್ಲ ಸಿಗುತ್ತೆ.
0: ಆದರೆ
1: ಸ್ವರ ಸಂಗಮ ಮ್ಯೂಸಿಕಲ್ ಏನು ತಂಡ ಮ್ಯೂಸಿಕಲ್ಸ್
0: ಹೌದು
1: ಪೆರಂಬಳ, ಇದು 5 ವರ್ಷದಿಂದ ಶುರು. ಸತೀಶ್ ಅವರು ತುಂಬ ಪಾಪ್ಯುಲರ್ ಆಗಿದ್ದಾರೆ ಅಲ್ಲಿ ಕಾಸರಗೋಡು ಹತ್ರ ಎಲ್ಲ. ಅಲ್ಲ
0: ಹೌದು,
1: ಕೆಲವು ಕಡೆ ನೀವು ಬರಲೇಬೇಕಂತ ಹೇಳುವಂಥದ್ದು ಏನಲ್ಲ, ಬರೆದಿದ್ದರೆ ಏನು
0: ನನ್ನ ತಂಡದಲ್ಲಿ ಹೇಳುವುದಂತೆ ಹಾಗೇನೆ, ಅಂದ್ರೆ ನನ್ನ ತಂಡದಲ್ಲಿ ಹೇಳುವುದಾಗೇನೆ.
1: ಓಕೆ, ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ. ಹಲೋ, ನಮಸ್ತೆ
2: ಸರ್. ನಮಸ್ತೆ.
1: ನಮಸ್ತೆ ನಮಸ್ತೆ.
2: ನಾನು ರಮ್ಮಣ್ಣಿ ಕಾರ್ಕಳದಿಂದ.
1: ಕೇಳುಗರೊಂದಿಗೆ ಕೇಳುಗರು ಮಾತಾಡ್ತಾರೆ. ಸತೀಶ್ ಅವರೇ ಮಾತಾಡಿ.
2: ಹೌದು, ಇವತ್ತು ತುಂಬಾ ಅದ್ಭುತ ಪ್ರತಿಭೆಯನ್ನ ಕರೆದುಕೊಂಡು ಬಂದಿದ್ದೀರಿ. ನಾನು ಅವರ ಹತ್ರ ಮಾತಾಡಲಿಕ್ಕೆ.
0: ನಮಸ್ತೆ.
2: ಹಾಯ್ ಸತೀಶ್. ನಮಸ್ತೆ. ಹಾಯ್,
0: ಹೇಗಿದ್ದೀರಾ?
2: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ?
0: ನಾ ಚೆನ್ನಾಗಿದ್ದೇನೆ ಮೇಡಮ್.
2: ತುಂಬಾ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು, ಯಾಕಂದ್ರೆ ಸತೀಶ್ ಅವರು ಮಿಮಿಕ್ರಿ ನಾನು ಈವರೆಗೆ ಕೇಳಿದ್ದೇನೆ ಅಂದ್ರೆ ಎಡ್ವರ್ಡ್ ಸರ್ ಜೊತೆ ಮಾತನಾಡಿದ್ದನ್ನು ಒಮ್ಮೆ ಕೇಳಿದ್ದೇನೆ, ಅಂದ್ರೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಇವತ್ತು ವಿಡಿಯೋಗೆ ಸ್ಟುಡಿಯೋಗೆ ಬಂದು ನೀವು ಮಾತನಾಡುತ್ತಿರುವುದು, ನಿಮ್ಮ ಜೊತೆ ನಾವು ಮಾತನಾಡುತ್ತಿರುವುದು ನಮ್ದು ಭಾಗ್ಯ ಅಂತ ಅನಿಸ್ತದೆ ನನಗೆ. ಮತ್ತೆ ಮತ್ತೆ ನಿಮ್ಮ ಹಾಡು ನನಗೆ, ಅದರ ಸಾಹಿತ್ಯ ಕೂಡ ನೀವೇ ರಚನೆ ಮಾಡಿದ್ರಂತ
0: ಹೇಳಿದ್ದು
2: ನಂಗೆ ನಿಜಕ್ಕೂ ಅದ್ಭುತ ಅಂತ ಅನಿಸುತ್ತೆ ಸರ್. ನಿಜವಾಗ್ಲೂ ನೀವು ನಿಜವಾದ ಪ್ರತಿಭೆ.
0: ನಾನು ನಾನು ರಚನೆ ಮಾಡಿದ ಹಾಡುಗಳು ಇನ್ನೂ ಇದೆ, ನಾನು ಆಡ್ತೇನೆ, ಮುಂದೆ ಆಡ್ತೇನೆ.
2: ಆಯ್ತಾಯ್ತು. ಮತ್ತೆ ಇನ್ನೊಂದು ಏನಂದ್ರೆ, ಈಗ ಮಿಮಿಕ್ರಿ ಮಾಡಿದ್ರೆ ಅಲ್ವಾ,
0: ಹೌದು,
2: ಅದು ಇನ್ನು ಸೂಪರ್ ಆಗಿತ್ತು. ನಂಗೆ ಆಶ್ಚರ್ಯ ಆಯ್ತು, ಇದು ಇದು ನಾಯಿ ಮರಿ ಒಂದು ಹೋಗಿದ್ದ, ಎಲ್ಲ ನಾವು ಹೋಗ್ಬೇಕಾದ್ರೆ ಹೊರಡಿಕೊಂಡು ಹೋಗ್ಬೇಕು, ಎಲ್ಲ ಎಲ್ಲ ಅದೇ ತರ ಇತ್ತು ಅಂತ.
0: ಹೌದು,
2: ನಿಮ್ಮ ಪ್ರತಿಭೆ ಹೀಗೆ ಮುಂದುವರಿಲಿ.
0: ಅದೇ ಅದೇ, ನಾವು ವೇದಿಕೆಯಲ್ಲಿ ಒಂದು ಪ್ರೋಗ್ರಾಮ್ ಕೊಡುವಾಗ ಬೇರೆ ಕಡೆಯಲ್ಲಿರುವ ನಾಯಿಗಳು ಕೂಡ ಓಡ್ಕೊಂಡು ಬಂದಿದೆ.
2: ಅದೇ ಸರ್ ಕೂಡ ಹೇಳಿದ್ರು, ಎಲ್ಲಾದ್ರೂ ಇಲ್ಲ ಇದ್ರೆ ಓಡಿಕೊಂಡು ಬರ್ತೀವಿ. ಒಳ್ಳೆ ಮಾತನಾಡಿಸುವ ಶೈಲಿ ಕೂಡ ಚೆನ್ನಾಗಿದೆ ಎಡ್ವರ್ಡ್ ಸರ್ ಇದ್ದು. ಮತ್ತೆ ಸರ್ ನಿಮ್ಗೆ ವಿಶೇಷವಾಗಿ ಧನ್ಯವಾದ. ಮತ್ತೆ ಸತೀಶ್ ಸರ್ ನಿಮ್ಗೂ ಥ್ಯಾಂಕ್ಸ್, ಅಂಡ್ ನಿಮ್ಮ ಪ್ರತಿಭೆ ಹೇಗೆ ಮುಂದುವರಿಲಿ.
0: ನಾನು ಏನಂತ ಹೇಳುದಂದ್ರೆ, ಏನು ಹೇಳುದಂದ್ರೆ, ಪ್ರತಿದಿನ ನಾವು ನಿಮ್ಮ ವಾಯ್ಸ್ ಅನ್ನು ನಾವು ರೇಡಿಯೋದಲ್ಲಿ ಕೇಳ್ತಾ ಇದ್ವಿ. ನನ್ನ ವಾಯ್ಸ್ ನಾವು ಅಂದ್ರೆ ನೀವು ರೇಡಿಯೋದಲ್ಲಿ ಕೇಳ್ತೀವಿ ಅಂದ್ರೆ ಫೋನಿನ ಮುಖಾಂತರ. ಇವತ್ತು ನಿಮ್ ಜೊತೆ ಮಾತಾಡುವಂತ ಅವಕಾಶ ನಮಗೆ ಸಿಕ್ಕಿತ್ತು.
2: ನೀವು ಹೌದಾ, ನನ್ಗೆ ನಮಗೂ ಹಾಗೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಒಂದು ಸಾರಂಗ್ ಸಾರಂಗ್ ಬಳಗಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಾನು ಮಾತನಾಡ್ಲಿಲ್ಲ ಇಷ್ಟರವರೆಗೆ, ನಿಮ್ಮ ಹತ್ರ ಮಾತನಾಡ್ಲಿಲ್ಲ, ಇದೇ ಫಸ್ಟ್ ಟೈಮ್, ಅಂಡ್ ನಾನು ಕೇಳ್ತಾ ಇದ್ದೆ, ಹಾಗೆ ಅಭಿನಂದನೆಗಳು.
0: ಮೇಡಮ್ ನೀವು ಕೂಡ ಬನ್ನಿ, ಇದು ಕೇಳುಗರ ಕಾರ್ಯಕ್ರಮ, ನಿಮ್ಗೆ ಕೂಡ ಅವಕಾಶ ಇದೆ. ನೀವು ಕೂಡ ಒಂದು ಪ್ರತಿಭೆ ಅಂತ ಹೇಳುವ ನನಗೆ, ನಿಮಗೆ ಒಂದು ಸಂಗೀತದ ಒಂದು ಏನು ಅಭ್ಯಾಸ ನಿಮಗೂ ಕೂಡ ಇದೆ, ಆಡ್ತಿರಲ್ಲ ನೀವು ಕೂಡ ಒಂದು ಚೆನ್ನಾಗಿ ಆಡ್ತಿರಲ್ಲ.
1: ಹೌದಾ,
0: ನಮ್ಮದೆಂತ ಇಲ್ಲ ಸರ್. ಏನು ಗೊತ್ತಾ, ನೀವು ಹಾಡುವಾಗ ನಮಗೆ ಶ್ರೇಯ ಘೋಷಾಲ್ ನೆನಪಾಗ್ತಾರೆ.
1: ನೋಡಿ ಖಂಡಿತ ನೀವು ಬರಲೇಬೇಕು ನೋಡಿ,
0: ನೀವು ಬರಲೇಬೇಕು. ಇನ್ನೊಂದ್ಸಲ ನಿಮ್ ಜೊತೆ ನಾನು ಸಾರಂಗದಲ್ಲಿ ಫೋನಲ್ಲಿ ಮಾತಾಡ್ಬೇಕು.
2: ಅಯ್ಯೋ ದೇವರೇ, ಹೌದು ಆಯ್ತು. ನಾನು ಬರ್ಲಿಕ್ಕೆ ನಾನು ಅಷ್ಟು ದೊಡ್ಡ ಪ್ರತಿಭೆನೇ ಅಂತ ಅಲ್ಲ ಸರ್.
1: ಪರವಾಗಿಲ್ಲ, ನೀವು ಸಾರಂಗದಲ್ಲಿ ಕೇಳಿದಂತ ಕಾರ್ಯಕ್ರಮಗಳ ಬಗ್ಗೆ ಹೇಳಬಹುದು ಅಥವಾ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳಬಹುದು, ಬೇರೆ ಬೇರೆ ರೀತಿಯಲ್ಲಿ ಏನು ಸಮಾಜ ಸೇವೆ ಮಾಡ್ತಾ ಇದ್ರೆ ಅದನ್ನು ಹೇಳ್ಬಹುದು, ಮತ್ತೆ ನಿಮ್ಮ ಹಾಡುಗಳು ಪ್ರತಿಭೆ ಇದ್ರೆ ಹಾಡಬಹುದು. ಇದು ಕೇಳುಗರಿಗೆ ಅಂದ್ರೆ ಯಾರು ಅದು ದೊಡ್ಡ ಮಟ್ಟ ಚಿಕ್ಕ ಮಟ್ಟದ್ದು ಏನು ಅಂತ ಇಲ್ಲ, ಎಲ್ಲರಿಗೂ ಮುಕ್ತ ಅವಕಾಶ ಇದೆ
0: ಇದು, ಇಲ್ಲಿ ಎಲ್ಲರಿಗೂ ಸಮಾನವಾಗಿದೆ ಇದು ಸಾರಂಗ ಅಂದ್ರೆ.
2: ನೋಡೋಣ, ಆಯ್ತು. ನನ್ನ ಹತ್ರ ಇಂಥ ಪ್ರತಿಭೆ ಇಲ್ಲ ಸರ್, ನಂಗೆ ನಿಮ್ಮ ಅಲ್ಲಿ ಎಲ್ಲ ಮಾತನಾಡಿದ್ರೆ ನಮ್ಗೆ ಖುಷಿ ಸರ್. ಮತ್ತೆ ಎಡ್ವರ್ಡ್ ಸರ್, ತುಂಬಾ ಮೊನ್ನೆ ನಾನು ಪ್ರತಿ ಬುಧವಾರ ಕೇಳ್ತೇನೆ ಮಕ್ಕಳದ್ದು, ಮತ್ತೆ ದೊಡ್ಡವರಿಗೆ ಒಂದು ಅವಕಾಶ ಕೊಟ್ಟದ್ದು ಎಲ್ಲ ತುಂಬಾ ಇಷ್ಟ ಆಯ್ತು. ಸ್ಪೆಷಲ್ ಥ್ಯಾಂಕ್. ಹೌದು ಹೌದು ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೈ ಸತೀಶ್.
0: ಬೈ ಬೈ ಬೈ
2: ಬೈ ಸರ್. ಆರ್ಜಿ ಸರ್, ಬೈ ಬೈ.
1: ಓಕೆ ಸತೀಶ್ ಅವರೇ, ಹೇಳಿದ್ರೆ ನೀವು ಬಂದದ್ದು. ಹಲೋ ನಮಸ್ತೆ.
3: ಹಲೋ ನಮಸ್ಕಾರ.
1: ನಮಸ್ತೆ.
3: ನಾನು ಗ್ರೇಸ್ ಮಿರಾಂದ ಬಿಂದೂರು.
1: ಹೇಳಿ.
3: ಅವರು ಮಾಡಿ ನೀವು ಸಾರಂಗಿಗೆ ನಾಯಿ ತಂದಿದ್ದೀರಾ? ನನಗೆ ಎಲ್ಲಿ ನಾಯಿ ಬಂದಿದೆ, ಇಷ್ಟು ದೊಡ್ಡ ಶಬ್ದ ಮಾಡ್ತದೆ, ತರತರದಲ್ಲಿ ಬೊಗಳ್ತದೆ. ಸಾರಂಗಿಗೆ ಯಾವಾಗ ನಾಯಿ ಬಂದಿತ್ತು?
1: ದೊಡ್ಡ ಮಾಡಬೇಡಿ,
3: ನಾನು ಹೇಳಿದೇನಂತ. ಅಷ್ಟು ಸೂಪರ್ ಆಗಿದೆ, ಇದು ನಾಯಿ ಬೊಗಳಿದ ಹಾಗೇನೆ ಆಯ್ತು. ನೀವು
0: ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮಂತವರ ಹಿರಿಯರ ಆಶೀರ್ವಾದ ನನಗೆ ಯಾವತ್ತಿರಲಿ.
3: ನಮ್ಮ ಮನೆಗೆ ಯಾರು ನಾಯಿ ಎಂತ ಬೊಗಳ್ತದೆ ಅಂತ ನಾನು ನೋಡ್ತೇನೆ. ನೋಡುವಾಗ ಎಂತದ್ದು ಸಾರಂಗದಲ್ಲಿ ನಾಯಿ ಬೊಗಳ್ತದೆ. ಇವರು ಮಾಡಿ ತಂದಿದ್ದಾರ, ದೊಡ್ಡದು ತಂದಿದ್ದಾರ ಅಂತ ನಂಗೆ ಗೊತ್ತಿಲ್ಲ. ಇವರು ಕೈಯನ್ನು ನನ್ನ ಹತ್ರ ಹೇಳಲಿಲ್ಲ. ಹಾಗಾಗಿ ನಿಮ್ಮ ನಾಯಿ ಬೊಗಳುದಾಯ್ತು, ಇನ್ನು ನಿಮ್ಮ ಹತ್ರ ಬೇರೆ
1: ಬೇರೆ
3: ಯಾವ್ದು ಎಲ್ಲ ಉಂಟು ಅದನ್ನು ಹೇಳಿ. ನಾವು ಇಷ್ಟು ಚಂದ ನಾಯಿ ಬೊಗಳುದಿದೆ ಇವತ್ತೇ ನೋಡಿದ್ದು. ಹಾಗೇನೆ ಸೂಪರ್. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಬೊಗಳ್ತದೆ, ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ. ಅದೇ ಟೈಪು ಹೇಳಿದ್ದು. ಇನ್ನು ಬಾಕಿದು ಎಂತದೇ ಎಲ್ಲ ಹೇಳಲಿಕ್ಕೆ ಉಂಟು ಎಲ್ಲ ಹೇಳಿ ನಮ್ಮನ್ನು ಮನರಂಜಿಸಿ ಹೋಗಿ.
0: ಧನ್ಯವಾದ. ಧನ್ಯವಾದ ನಿಮ್ಗೂ ಕೂಡ.
1: ನೆಕ್ಕೆ ನಮ್ಮ ಹತ್ರ ನಾಯಿ ಅವರು ಮಾರಾಟಕ್ಕಿದೆ ಅಂತ ಹೇಳಿಲ್ಲ. ಮತ್ತೊಬ್ಬರು ಕಾಲರ್ ಇದ್ದಾರೆ.
4: ಹಲೋ ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ.
4: ನಾನು ನೀರಜ.
1: ನೀರಜ್ ಕಿನ್ನಿಗೋಳಿಂದ ಹೇಳಿ ನೀರಜ್ ಅವರೇ.
4: ಈಗ ಅಲ್ಲಿ ನೆಂಟರು ನಿಮ್ಮ ಆಸ್ಥಾನದಲ್ಲಿ ಇದ್ದಾರೆ.
1: ಇವರು ನಮ್ಮ ಸತೀಶ್ ಅವರು.
4: ಸತೀಶ್ ಅವರು
0: ನಮಸ್ತೆ.
1: ಅವ್ರು ಮಾತಿಗಿಂತ ನಗ್ತಾ ಇದ್ದಾರೆ.
0: ನಾನು ಪ್ರತಿದಿನ ಹೀಗೇನಿರ್ತೇನೆ, ಅದು ನೀರಜಕ್ಕನಿಗೆ ಗೊತ್ತು.
4: ಅದೇ ಅವರ ನಾಯಿ ಬಗಳುದು ಕೇಳಿ ನಮಗೆ ಅಲ್ಲಿ ಸಾರಂಗದ ಒಳಗೆ ಈಗ ಯಾರಾದ್ರೂ ನಾಯಿ ಬರ್ತದ ಅಂತ ಎಣಿಸಿದೆ ನನ್ನಲ್ಲಿ ಹತ್ತಿರ. ತುಂಬಾ ಖುಷಿ ಆಯ್ತು ಅವರ ನಾಯಿದೆಲ್ಲ ಮಿಲಿಕ್ಲಿ ಕೇಳಿ.
0: ಇನ್ನು ಒಂದು ಬೇರೆ ಕೂಡ ಇದೆ,
4: ಅದು ಎಲ್ಲ ಮಾಡಿ ನಮ್ಗೆ ಕೇಳಿಸಿ ಒಮ್ಮೆ ಎಲ್ಲ ಮಿಲಿಕ್ಲಿಯನ್ನು ಮಾಡಿ ಕೇಳಿಸಿ.
0: ಮತ್ತೆ
4: ಒಂದು ಹಾಡನ್ನು ಆಡಿ, ತುಂಬಾ ಖುಷಿ. ಚೆನ್ನಾಗಿ ಹಾಡು ಆಡ್ತೀರಾ ನೀವು.
0: ಹೌದು,
4: ಹಾಡನ್ನು ಕೇಳಿಸಿ.
0: ಯಾವ ರೀತಿ ಕೇಳ್ತೀರಾ ನೀವು ಸಾರಂಗ?
4: ಸಾರಂಗ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಕೇಳ್ತೇವೆ. ನಿಮ್ಮ ಸತೀಶ್ ನೀವು ಕೇಳಿಸ್ತೀವಿ, ಮತ್ತೆ ನಿಮ್ಮ ಅಕ್ಕ ಸುನಂದ ಅಕ್ಕ ಅವರು ಕೇಳಿಸ್ತಾರೆ.
0: ಹೌದೌದು,
4: ಆತರ ಎಲ್ಲ ಬೇರೆ ಕೇಳ್ತಾ ಇರ್ತೇನೆ.
0: ಅಂದ್ರೆ ಅವರಿಗೆ ಸಾರಂಗ ಸಿಗುದಿಲ್ಲ, ಅವರಿಗೆ ಸಾರಂಗ ಸಿಗುದಿಲ್ಲ. ಏನಾದ್ರೂ ಇಂತ ವಿಶೇಷ ಕಾರ್ಯಕ್ರಮ ಇದ್ರೆ ನಾವೇ ಅವರಿಗೆ ಫೋನ್ ಅಲ್ಲಿ ಕೇಳಿಸುದು. ನಾನು ನಾವು ನಮ್ಗೆ ಫೋನ್ ಮಾಡ್ತೇವೆ, ಅವರು ನಾವು ರೇಡಿಯೋದ ಮುಂದೆ ಇಟ್ಟು ಅವರಿಗೆ ಕೇಳಿಸುದು ಫೋನ್.
1: ಒಳ್ಳೆ ಕೆಲಸ
4: ಮಾಡ್ತಾರೆ.
1: ನೀರಜ್ ಅವರು ಕೂಡ ಕೂಡ ಅವರಿಗೆ ಆ ಹಾಡನ್ನು ಅವರ ಈ ಕಾರ್ಯಕ್ರಮವನ್ನು ಕೇಳಿಸುವಂತ ಒಂದು ಏನು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ.
0: ಹೌದೌದು.
1: ಒಂದು ಮಿಮಿಕ್ರಿ ಮುಂದುವರಿಸ್ತೀರಾ? ಇಲ್ಲ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ
5: ಸರ್, ನಮಸ್ತೆ. ಜಯಪ್ರಕಾಶ್ ಯಕ್ಕೂರ್ ಮಾತಾಡೋದು.
0: ನಮಸ್ತೆ ಸರ್.
5: ನಮಸ್ತೆ ಸರ್. ನಮಸ್ತೆ.
0: ಹೇಗಿದ್ದೀರಿ ಸರ್?
5: ಆರಾಮ ಸರ್, ಆರಾಮ. ನೀವು ಹೇಗಿದ್ದೀರಿ?
0: ನಾ ಚೆನ್ನಾಗಿದ್ದೀನಿ ಸರ್.
5: ತುಂಬಾ ಖುಷಿ ಆಯ್ತು ನಿಮ್ಮ ಸ್ವರ ಕೇಳಿ ಸಾರಂಗನ ಮೂಲಕ.
0: ಹೌದಾ, ಥ್ಯಾಂಕ್ ಯು.
5: ಹಾಡು ಹಾಡಿನ ರಚನೆ,
0: ಹೌದು,
5: ಮಿಮಿಕ್ರಿ ಎಲ್ಲವೂ ತುಂಬಾ ಖುಷಿ ಆಯ್ತು. ಅದಕ್ಕಿಂತಲೂ ಅದೇ ರೇಡಿಯೋವನ್ನು ಕಷ್ಟಪಟ್ಟು ಕೇಳುವುದು ಮತ್ತು ಕೇಳಿಸುವುದು ಆ ಬಗ್ಗೆ ಕೂಡ ತಿಳಿದು ಖುಷಿ ಆಯ್ತು. ಅಂತ ಒಂದು ಸಹಕಾರ ಪದ್ಧತಿ,
0: ಹೌದೌದು,
5: ಅಷ್ಟು ಹಾಗಾದ್ರೂ ಕೇಳ್ಬೇಕು ಮತ್ತು ಕೇಳಿಸ್ಬೇಕು ಎನ್ನುವ ಆ ಮನೋಭಾವ,
0: ಹೌದು,
5: ಅಂತ ಒಳ್ಳೆ ವಿಚಾರಗಳು ಇರುವುದು ತುಂಬಾ ಖುಷಿಯ ವಿಷಯ.
0: ಅಂದ್ರೆ ಸರ್, ನಮ್ಮಂತವರಿಗೆ ಬೇರೆ ಏನು ಹೆಲ್ಪ್ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ನಮ್ಮ ಆಗುದಿಲ್ಲ ಅಂತ ಆಗುವಂತ ಹೆಲ್ಪ್ ಅನ್ನ ಯಾರಿಗಾದ್ರೂ ಮಾಡ್ಲೇಬೇಕು ಅಂತ ನನ್ನೊಂದು ಅನಿಸಿಕೆ.
5: ಹೌದೌದೌದು, ಅದು ಬಾರಿ ಒಳ್ಳೆ ವಿಚಾರ. ಆ ರೀತಿಯದ್ದು ಹೆಲ್ಪ್ ಆಗುವುದನ್ನು ಮಾಡುವುದು ಅಂತ.
0: ಹೌದೌದೌದು, ನಮ್ಗೆಲ್ಲ ಆಗುತ್ತೆ ಅಂತ ನಮ್ಗೆ ಹೇಳಕ್ಕಾಗಲ್ಲ.
5: ಹೌದೌದು,
0: ಆಗುದನ್ನು ಆಗಲ್ಲ ಅಂತ ಹೇಳಕ್ಕಾಗಲ್ಲ, ಆಗುವುದನ್ನು ಮಾಡ್ತೀವಿ, ಇಲ್ಲದಿದ್ರೆ ಇಲ್ಲ ನಮ್ಮಿಂದ ಆಗಲ್ಲ ಅಂತ ಸುಮ್ಮನೆ ಇರ್ತೀವಿ ಅಷ್ಟೇ.
5: ಒಳ್ಳೆ ವಿಚಾರ. ಸರಿ ಸರ್, ತುಂಬಾ ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ಲಿ, ಒಳ್ಳೇದಾಗಲಿ.
0: ಥ್ಯಾಂಕ್ ಯು ಸರ್.
5: ಸರಿ, ಧನ್ಯವಾದಗಳು.
1: ಧನ್ಯವಾದಗಳು. ತಡ್ಕ ಅದು
0: ಗಾಳಿ ಅಡಕ. ಗಾಳಿ ಅಡಕ,
1: ಗಾಳಿ ಅಡಕ.
0: ಹೌದೌದು,
1: ಗಾಳಿ ಅಡಕದ ಒಂದು ಏನು ಹಾಡು ನೀವೇ ಬರ್ತದ?
0: ಇಲ್ಲ, ಅದು ಪ್ರಿಯ ಬಾಯರವರು ಬರೆದದ್ದು.
1: ನಮ್ಮ
0: ಹೌದೌದು,
1: ಹೇಳಿ.
0: ಅವರು
1: ಹಾಡಿದ್ದು
0: ನಾನು ಅದಂದ್ರೆ ನಾನು ನನ್ನ ಹತ್ರ ಅವ್ರು ಹೇಳಿದ್ರು, ನಾನೊಂದು ಸಾಂಗ್ ರೆಡಿ ಮಾಡಿ ಕೊಡ್ತೇನೆ, ನೀವು ಹಾಡ್ತೀರ ವೇದಿಕೆಯಲ್ಲಿ, ಅಲ್ಲಿ ಗಾಳಿ ಅಡಕದಲ್ಲಿ ಜಾತ್ರೆ ಆಗುವಾಗ ವೇದಿಕೆಯಲ್ಲಿ. ಆಗ್ಬಹುದು ಅಂತ ಹೇಳಿದೆ ನಾನು. ನಾನು ಹಾಗಲ್ಲ ಅಂತ ಏನಿಲ್ಲ, ಆಗ್ಬಹುದು ಅಂತ ರಚನೆ ಮಾಡಿ ಕೊಟ್ರು. ಅದು ರಚನೆ ಮಾಡಿದಂತ ಅವರು ಅಲ್ಲಿ ಅವ್ರು ಹೇಳಿದ್ರು, ಏನು ಇದನ್ನು ನಾವು ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬಲ್ಲಿ ಇದು ಬಿಡುವ ಅಂತೇಳಿ, ರಿಲೀಸ್ ಮಾಡುವ ಅಂತೇಳಿ. ಮತ್ತೆ ಇವರು ಪ್ರಿಯ ಅವರು ನನಗೆ ಹೇಳಿದ್ರು, ನಾವು ರೆಕಾರ್ಡ್ ಮಾಡುವ ಅಂತೇಳಿ. ಆಯ್ತು ಅಂತ ಹೇಳಿದೆ ನಾನು. ಅದು ಮೊನ್ನೆ ಈ ಕಳೆದ ವರ್ಷ, ಇವ ಅಂದ್ರೆ ಮೊನ್ನೆ ಮಾರ್ಚಲ್ಲಿ ಅದು ರಿಲೀಸ್ ಆದದ್ದು. ರಿಲೀಸ್ ಮಾಡಿದ್ದೀವಿ ನಾವು.
1: ಹಾಡನ್ನು ಕೇಳ್ಕೊಂಡು ಬರೋಣ.
0: ಸರಿ ಸರಿ.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ.
1: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸತೀಶ್ ಪೆರಂಬಳ ಕಯ್ಯಾರ್ ಅವರು ಇದ್ದಾರೆ. ಇವರ ಜೊತೆ ನೀವು ಕೂಡ ಮಾತನಾಡಿ ಕರೆ ಮಾಡುವಂಥ ಸಂಖ್ಯೆ 6364240949 ಈ ಸಂಖ್ಯೆಗೆ ಕರೆ ಮಾಡಿ. ಹಾಗೆ ಸತೀಶ್ ಅವರೇ,
2: ಹೇಳಿ.
1: ಒಂದಷ್ಟು ಮಿಮಿಕ್ರಿ ಹೇಳಿದ್ರಿ, ಇನ್ನಷ್ಟು ಮಿಮಿಕ್ರಿ ಇದೆಯಾ?
2: ಮಿಮಿಕ್ರಿಗಳು ಇನ್ನೂ ಇದೆ ಸರ್.
1: ಕಳೆದ ಸರ್ತಿ ಏನೋ ಒಂದು ಕಾರ್ಯಕ್ರಮದಲ್ಲಿ, ನಮ್ಮ ಹೀಗೆ ಲೈವ್ ಕಾರ್ಯಕ್ರಮದಲ್ಲಿ ಒಂದು ಭಾಗವತಿಕೆ ಕೇಳಿದ್ದೆ ನಿಮ್ಗೆ.
2: ಭಗವತಿಗೆ ಮಾಡ್ತೇನೆ ಅಂದ್ರೆ ಅದು ಅಂದ್ರೆ ಸಾರಂಗದಲ್ಲೆಲ್ಲ ಯಕ್ಷಗಾನ ಕೇಳಿ ಈ ತರ ಮಾತ್ರ, ಬೇರೆ ಯಾವುದೇ ಒಂದು ಗುರುಗಳ ಮುಖಾಂತರ ಕಲಿತಂತ ಇದೇನಲ್ಲ, ಯಕ್ಷಗಾನದಲ್ಲಿ ಕೇಳಿ ಮಾತ್ರ.
1: ಸರಿ ಸರಿ, ಯಾವುದು ಹೇಳ್ತೀವಿ? ಯಾರು ಭಾಗವತರು? ಯಾರು
2: ನನಗೆ ಇಷ್ಟ ಅಂದ್ರೆ ಇವರು ಸತೀಶ್ ಪಟ್ಲ.
1: ಪಟ್ಲ ಸತೀಶ್?
2: ಹೌದೌದು, ಪಟ್ಲ ಸತೀಶ್ ಅವರು. ಅವ್ರದಲ್ಲ ಅಂದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದು ಶ್ರೀ ಗುರುಗದಾಧಿಪತಯ ನಮಃ. ಅಂಬುದಳ ನೇತ್ರೇ, ಅಂಬುದಳ ನೇತ್ರೇ ಶ್ರೀ ದುರ್ಗಾಂಬಿಗೆಯ ಬರಗೊಂಡು ಅಂಬಿಗಾಸುತ ವಿಘ್ನರಾಜನ ಬಿರಿದು ಸಂತುದಿಸಿಗೆ, ಅಂಬಿಗಾಸುತ ವಿಘ್ನರಾಜನ ಬಿರಿದು ಸಂತುದಿಸಿ, ಅಂಬುನಿಧಿ ಆತ್ಮ ಜಗೆ ಭಕ್ತಿಯೊಳು ಕೈ ಮುಗಿದು, ಅಂಬುನಿಧಿಯಾತ್ಮಜಗೆ ಭಕ್ತಿಯೊಳು ಕೈ ಮುಗಿದು, ಅಂಬುಜ ಸರವಾಣಿಯರ ವಾದ ಅಂಬುಜಗೆ ಬಡಬಡದವರ್ ನಿಬನಿ ಗತಾಮೃತವ. ಅದರಲ್ಲಿ ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪಾಗಿದೆ ಅಂತ ನಂಗೆ ಗೊತ್ತಿಲ್ಲ.
1: ಚೆನ್ನಾಗಿದೆ ಚೆನ್ನಾಗಿದೆ. ಏನ್ರಿ ಏನು ಅಷ್ಟೆಲ್ಲ ಒಂದು ಯಾವುದೇ ಒಂದು ಪುಸ್ತಕ ಹಿಡಿಯದೆ ಯಾವ ಭಾಗವತರಾದ್ರೂ ಪುಸ್ತಕ ನೋಡ್ಕೊಂಡು ಹಾಡ್ತಾರೆ, ಆದ್ರೆ ಯಾವುದೇ ಮಸ್ತಕದಲ್ಲಿ ಇಟ್ಕೊಂಡು ನೀವು ಹಾಡಿದಿರಲ್ಲ.
2: ನಮ್ಗೆ ಈಗ ಮಸ್ತಕವೇ ಪುಸ್ತಕವಾಗಿದೆ
1: ಹಾಡುಗಳು ನೀವು ಬರೆಯುವಂತ.
2: ಹೌದು ಹೌದು ಹೌದು,
1: ಅದೇ ಹಾಡಿದಿರಲ್ಲ.
2: ಹೌದು,
1: ತುಂಬಾ ಚೆನ್ನಾಗಿತ್ತು. ಇನ್ನಷ್ಟು ನಿಮಗೆ ಮಿಮಿಕ್ರಿಗೆ ಟೈಮ್ ಕೊಡುವ, ಏನು ಯಾವೆಲ್ಲ ಮಿಮಿಕ್ರಿ ಮಾಡ್ತೀರಿ?
2: ಮಿಮಿಕ್ರಿ ಅಂದರೆ ನಾವು ಈಗ ಸಿನಿಮಾದಲ್ಲೆಲ್ಲ ನಾವು ಕೆಲವೊಂದ್ಸಲ ಸಿನಿಮಾಗಳನ್ನು ನೋಡೋ ಅಭ್ಯಾಸ ಇಲ್ಲ, ಆದರೂ ಏನು ಸಿನಿಮಾ ಅಂದರೆ ನಮಗೆ ಟಿ ವಿ ನೋಡುವಂಥದ್ದೇನು ಸ್ವಲ್ಪ ಕಡಿಮೆ
1: ನೋಡಲಿಕ್ಕೆ,
2: ಆದರೂ ಹಾಗಿದ್ರು ಅದರಲ್ಲಿ ಏನು ಇಂಟ್ರೆಸ್ಟೇ ಕಡಿಮೆ ಅಂತ ಹೇಳ್ಬೋದು. ನನಗೆ ರೇಡಿಯೋದಲ್ಲಿರುವಂಥ ಇಂಟ್ರೆಸ್ಟ್ ನನಗೆ ಟಿ ವಿಯಲ್ಲಿ ಇಲ್ಲ, ದೃಶ್ಯ ಮಾಧ್ಯಮದಲ್ಲಿ ಕಡಿಮೆ. ಆದರೂ ಕೆಲವೊಂದ್ಸಲ ನೋಡಿದರೆ ಅದರಲ್ಲಿ
1: ಸಿನಿಮಾ
2: ವಾಯ್ಸ್ಗಳು ಅದರಲ್ಲಿ ಫೈಟಿಂಗ್ ಸೀನ್ಗಳು ಅದು ನನಗೆ ಅದೊಂದು ಇದು ಮಾಡ್ತೇನೆ ನಾನು. ಅದೇ ಮತ್ತೆ ಪುಟ್ಟ ಮಗು ಹಲು ಅಂತದ್ದು ಮಗು ಹಲು ಅಂತದ್ದು ಗಾಳಿಗಳ ಶಬ್ದ ಕೂಡ ಇದು ಗಾಳಿಯ ಶಬ್ದ.
1: ಸರಿ, ನಿಮಗೆ ಒಂದು ಒಂದಷ್ಟು ವಿರಾಮ ಕೊಡುವ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
1: ನಮಸ್ತೆ, ಹೇಳಿ.
3: ಅಶೋಕ್ ಮಂಗಳದಿಂದ. ಹಾ
1: ಹೇಳಿ.
2: ನಮಸ್ತೆ ಸರ್.
3: ಹಲೋ ನಮಸ್ತೆ ಸರ್. ಸಣ್ಣ ತುಳು ಬಾತ್ರ ಇಲ್ಲದೆ?
2: ಹಾ ತುಳು ಬಾತ್ರ ಇಲ್ಲ ಬಾತ್ರ ಇಲ್ಲ
3: ಅಲ್ಲ ಹೇಳಿ. ಸ್ಟುಡಿಯೋ ಗೌತಮ್ ಬೈದ್ಯ ನಮ್ಮ ಎಡ್ವರ್ಡ್.
2: ಅಂದ ಅಂದ ಅಂದ ಅಂದ
3: ಬಾರಿ ಸಂತೋಷದ ವಿಷಯ. ಸ್ಟುಡಿಯೋ ಗುಳ್ಳದು ಪಾತ್ರ ಹೇಳ್ತೀವಿ.
2: ಅದೇ
3: ನಮ್ಮ ನಮ್ಮ ತೇಲುಗಾಡ ಪಾತ್ರದ ಭಾರಿ ಸಂತೋಷ ನಂತ ಒಂಚಿನ ಸಂತೋಷ ಯಾವ
2: ತಿಕ್ಕಿದ್ರೆ ಬೈದಿರಿ ಕಾರ್ಯಕ್ರಮಕ್ಕೆ ಎಂದೆ ನಿಮ್ಮ ಒಂದು ಕಾಲ್ ಮಾಡಿ ಜಂಕಾತಿ ಕಾರ್ಯಕ್ರಮಕ್ಕೆ ಎಂದೆ ಇರ್ನ ಅಜ್ಜನ ಒಂಜಿ ಟೆಲಿಫಿಲ್ಮ್ ಬಗ್ಗೆ ಒಬ್ಬರ ಪಾತ್ರ ಇರ್ತಾರತ್ತೆ ಅಜ್ಜನ
3: ಸಂಖ್ಯಾರ ಅಂದ ನಾಯಿ ಇತ್ತಿನ ಬಾರಿ ಬುದ್ಧಿ ಭಯಂಕರ ಅವರು ಏನು ಬದುಕ ಎಲ್ಲ ಬದುಕವಲ್ಲು ಭಯಂಕರ ಅದು ಬುದ್ಧಿ ತೆರಿಗಿನ ಕಿಲೋ ಮಾತ್ರ
2: ಗೊತ್ತಾಗ
3: ಪಾತ್ರ ಬಾರಿ ಕ್ರಿಶ್ಚಿಯನ್ ಸೇಮ್
2: ಥ್ಯಾಂಕ್ ಯು
3: ಚಕ್ಕುಡಲ್ ಐತೆ ದೇವರಡ್ಡ ಅನ್ಕೊಡಿ
2: ಸರಿ ಸರಿ
1: ಊರುಡು ಓಲಾಂಡ ಅವಕಾಶ ಇತ್ತಿನ ಕೊರಲೆ ಪದ್ಯ ಬಂಡ್ರೆ ಹತ್ತನಾಂಡ ಮಿಮಿಕ್ರಿ ಮಲ್ಪೇರ ಒಂದು ಅವಕಾಶ ಇತ್ತಿನ ಕೊರಲೆ ಎಲ್ಲೆಲ್ಲೇ ಕಾರ್ಯಕ್ರಮ ಆಪುನು ಎಲ್ಲೇ ಅರಿಗದಾಲ ಬಂಜಿದ ಬಡಿಕಲ ಫೋನ್ ನಂಬರ್ ಕೊರ್ಪೇರು ಓಕೆ ಸತೀಶ್ ಅವರೇ
2: ಸರಿ
1: ಈಗ ಒಂದಷ್ಟು ಮಿಮಿಕ್ರಿ ಮಾಡಿದ್ರಿ ಒಂದು ಗಾಳಿ ಎಲ್ಲ ಹಾಗೆ ಮುಂದೆ ಯಾವ್ದು ಇದೆ
2: ಒಂದು ಐದು ರೈಲು ಬಿಡುವ ಅಂತ
1: ರೈಲ ಈಗ ಬಿಡದೇನು ಇದಕ್ಕಿಂತ ಮುಂಚೆ ಬಿಟ್ಟದ
2: ಅದು ಅದು ಬೇರೆ ಇದು ಬೇರೆ
1: ಅದು ರೈಲ್ ಅಲ್ಲ
2: ಅದು ರೈಲ್ ಅಲ್ಲ
1: ಓಕೆ ಸರಿ

0: ಅದೇ ರೀತಿ ಮತ್ತು ಈ ಸಮುದ್ರದ ಅಲೆಗಳಲ್ಲೂ ಕೂಡ ಇದು ಸಮುದ್ರದ ಅಲೆಗಳು ಈ ರೀತಿ.
1: ಓಕೆ, ನಂತರ
0: ಮತ್ತು ಬೈಕು ಯಾವ ರೀತಿ ಇದೆ ಸರ್? ವಾರ್ನ್ ಬೇಕಲ್ಲ.
1: ಓಕೆ, ಒಬ್ರು ಕಾಲ್ ಆಗ್ತಾರೆ, ಮಾತಾಡೋಣ.
2: ಹಲೋ,
1: ನಮಸ್ತೆ. ಹಲೋ, ನಮಸ್ತೆ.
2: ನಮಸ್ತೆ ಸರ್. ಪೂರ್ಣಿಮಾ ಸಾಲೆ.
0: ಪೂರ್ಣಿಮಾ ಅಕ್ಕ ಸಾಲೆತ್ತೂರು. ವಾಯ್ಸ್ ಕೇಳಿ ಕೇಳಿ ಖುಷಿಯಾಗಿದೆ.
2: ನಮಸ್ತೆ ಸತೀಶ್ ಅಣ್ಣ.
0: ನಮಸ್ತೆ ನಮಸ್ತೆ.
2: ಖುಷಿ ಆಯ್ತು ನಿಮ್ಮ ಕಾರ್ಯಕ್ರಮ ಕೇಳಿ, ಅದು ಮಿಮಿಕ್ರಿ ಹಾಡೆಲ್ಲ ಕೇಳಿ.
0: ಥ್ಯಾಂಕ್ ಯು.
2: ಮತ್ತೇನ್ ಗೊತ್ತಾ, ದಿನಾಲ್ ನಿಮ್ಮ ಸ್ವರ ಕೇಳ್ತೀನಲ್ಲ ಹೆಚ್ಚಾಗಿ, ಒಂದು ವಾರದಲ್ಲಿ ತುಂಬಾ ಒಂದು 4-5 ದಿನ ಕೇಳ್ತೇನೆ. ನಮ್ಮ ಮನೆಯ ಸದಸ್ಯನೇನೋ ಅಂತ ಒಂದು ಅನಿಸ್ತದೆ. ಒಂದಿನ ಇವರ ಕಾಲ್ ಬರದಿದ್ರೆ ಯಾಕಪ್ಪ ಇವರು ಕಾಲ್ ಮಾಡ್ಲಿಲ್ಲ, ಆ ತರ ಎಲ್ಲ ನೆನಸ್ತದೆ. ಹೌದು,
0: ಅಂದ್ರೆ ನನ್ಗೇನ್ ಗೊತ್ತಾ, ನನ್ಗೆ ಏನಾದ್ರೂ ಬರೆಯುವಂತದ್ದು ಹಾಡುವವ್ರಂದ್ರೆ ನನಗೆ ತುಂಬಾ ಪ್ರೀತಿ ನನ್ಗೆ. ಅಂದ್ರೆ ನೀವು ಬರೀತೀರಲ್ವಾ?
2: ಹಾ, ಸ್ವಲ್ಪ ಸ್ವಲ್ಪ. ನಂಗೆ ಇದು ಹೆಮ್ಮೆ ಅಂತ ಅನಿಸ್ತದೆ ಅಂದ್ರೆ, ನಿಮ್ಗೆ ಶಿಕ್ಷಣವನ್ನೇ ಪಡಿಲಿಲ್ಲ ಅಂತ ಹೇಳ್ತೀರಿ, ಇಷ್ಟೆಲ್ಲ ಪ್ರತಿಭೆ ಎಲ್ಲಿಂದ ಬಂತು ಅಂತ ಹೇಳಿದ್ದು ಆಶ್ಚರ್ಯ ಆಗ್ತದೆ.
0: ಅದೊಂದು ಮಾತು ಹೇಳ್ತೀನಿ ಮೇಡಮ್, ಏನಂದ್ರೆ ನಮ್ಗೆ ಕಲೆ ಅನ್ನೋದು ನಮ್ಮ ಜನನದಲ್ಲಿ ಬರುತ್ತದೆ. ಅದು ನಾವು ಎಲ್ಲಿ ನಮ್ಮ ಶಾಲೆಗೆ ಹೋಗಿ ಕಲಿಯುವಂತದ್ದು ಕಲೆ ಅಲ್ಲ, ಅದು ವಿದ್ಯೆ ಮಾತ್ರ
2: ಅಲ್ವಾ.
0: ಒಂದು ಕಲೆ ಇದ್ರೆ ಆ ಕಲೆ ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬಹುದು, ನಮ್ಮ ವಿದ್ಯೆ ಅಲ್ಲದು.
2: ನಿಜವಾಗಿ ನಿಮಗೆ ಒಳ್ಳೆದು, ಮುಂಚಿನಿಂದ ಎಲ್ಲ ಬೇರೆ ರೀತಿಯಲ್ಲಿ ಎಲ್ಲ ವಿದ್ಯಾಭ್ಯಾಸದೆಲ್ಲ ಸಪೋರ್ಟ್ ಸಿಕ್ತಿದ್ರೆ ಎಲ್ಲಿಯೋ ಇರ್ತಿದ್ರಿ ನೀವು.
0: ಅದು ನಿಜ
2: ಅಲ್ವಾ?
0: ಹೌದೌದು
2: ಹೌದು. ಒಳ್ಳೇದಾಗ್ಲಿ ನಿಮಗೆ, ಇನ್ನು ಒಳ್ಳೆ ಒಳ್ಳೆ ವೇದಿಕೆ ಅವಕಾಶ ಎಲ್ಲ ಸಿಗ್ಲಿ ಅಂತ ಹೇಳಿ ಒಂದು ಆರೈಕೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ, ನೋಡಿ ಕೆಲವು ಸರ್ತಿ ಏನಿರ್ತದೆ, ಪ್ರತಿಭರಿದತೆ ಅವಕಾಶಗಳು ಸಿಗುದಿಲ್ಲ.
0: ಹೌದೌದು ಹೌದು.
1: ಆದ್ರೆ ನಿಮ್ಮಲ್ಲಿರುವ ಏನು ಆ ಪ್ರತಿಭೆಯನ್ನು ನೀವು ಖಂಡಿತ ಪ್ರದರ್ಶನ ಮಾಡಿದ್ದೀರಿ. ಇನ್ನಷ್ಟು ಪ್ರದರ್ಶನಕ್ಕೆ ಬೇರೆ ಯಾರು ಪ್ರೋತ್ಸಾಹ ಕೂಡ ಅಗತ್ಯವಾಗಿದೆ. ಕಲಾವಿದರನ್ನು ಪ್ರೋತ್ಸಹಿಸುವಂತಹ ಕಲಾಭಿಮಾನಿಗಳೇ.
0: ನಿಜ ನಿಜ.
1: ಒಂದಷ್ಟು ವಾಯ್ಸ್ ಮಾಡಿದಿರಿ, ಇನ್ನು ಇದೆಯಾ?
0: ಮೊದಲೆಲ್ಲ ಪೆಟ್ರೋಲ್ ಅಲ್ಲಿ ಓಡ್ತಾ ಇರುವಾಗ ಆಟೋ ರಿಕ್ಷಾಗಳು ಯಾವ ರೀತಿ ಹೋಗ್ತಾ ಇತ್ತು,

0: hated it.
1: ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ನೀವು ಮಿಮಿಕ್ರಿ ಮಾಡೋದನ್ನು ನೋಡೋದೇ ನನಗೆ ಖುಷಿ ಆಗ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಬೆಕ್ಕು ಇದೆ?
0: ನಮ್ಮ ಮನೆಯಲ್ಲಿ ಬೆಕ್ಕು ಇದೆ.
1: ಅದೇನಾದರೂ ಜಗಳ ಮಾಡ್ತದ?
0: ಜಗಳ ಅಲ್ಲ, ನಮ್ಮ ಮನೆಯಲ್ಲಿ ಒಂದೇ ಇರೋದು, ಬೇರೆ ಮನೆಯಿಂದ ಬಂದ್ರೆ ಜಗಳ ಮಾಡುತ್ತೆ. ಅದು ಒಂದೇ ಬೇಕು ಆದ್ರೆ ಅದು ಏನು ಜಗಳ ಮಾಡಲ್ಲ, ಅದು ಅದು ನಮ್ಮ ಜೊತೆಗೆ ಅದರ ಭಾಷೆಯಲ್ಲಿ ಮಾತಾಡ್ತದೆ. ಅದು ಈ ರೀತಿ ಇರುತ್ತದೆ, ಮರಿಗಳೆಲ್ಲ ಇದ್ರೆ ಜೊತೆಗಿದ್ರೆ ಈ ಥರ ಎಲ್ಲ ಎರಡು ಮೂರೆಲ್ಲ ಒಂದು ಒಟ್ಟು ಆದರೆ ಅಲ್ಲಿ ಜಗಳ ಆಗುವಾಗ ಈ ಥರ ಎಲ್ಲ ಆಗುತ್ತೆ.
1: ಈಗ ಇಷ್ಟೆಲ್ಲ ಏನು ಪ್ರಾಣಿಗಳೆಲ್ಲ ಮಾಡ್ತೀರಿ, ಮತ್ತೆ ಏನು ರೈಲು ಎಲ್ಲ ಮಾಡಿದ್ರಿ,
0: ಹೌದೌದು,
1: ಏನು ಈ ಥರ ಬೇರೆ ವಾಯ್ಸ್ ಮನುಷ್ಯರ ವಾಯ್ಸ್ ಎಲ್ಲ ಏನಾದರೂ ಟ್ರೈ ಮಾಡಿದ್ರಿ?
0: ಇಲ್ಲ, ಅದು ನಾನು ಟ್ರೈ ಮಾಡಿದ್ದೇನೆ, ಅದು ಅಷ್ಟೊಂದು ಆಗ್ತಾ ಇಲ್ಲ ನನಗೆ, ಅದಕ್ಕೆ
1: ಅದನ್ನು ಬಿಟ್ಟಿದ್ದೀರಿ.
0: ಹೌದೌದು, ಇನ್ನು ಟ್ರೈ ಮಾಡ್ಬೋದು, ಟ್ರೈ ಮಾಡಿ ನೋಡ್ಬೋದು. ನಮಗೆ ಆಗೋದಿಲ್ಲ ಅಂತ ಕುಳಿತರೆ ಯಾವುದು ಆಗೋದಿಲ್ಲ, ಟ್ರೈ ಮಾಡಿದರೆ ಆಗ್ಬೋದು.
1: ಓಕೆ, ಹಾಗೆ ಯಾವ ಹಾಡು ಹಾಡ್ತೀರಿ? ನಿಮ್ಗೆ ಇಷ್ಟದ ಹಾಡು ಅಂದ್ರೆ ಜೇನಿನ ಹೊಳೆಯು.
0: ಹೌದೌದು, ನಿಜ.
1: ಜೇನ್ ಅಂದ್ರೆ ಇಷ್ಟನಾ? ಜೇನು ತಿಂತ ಇರ್ತೀರಾ? ಸಿಹಿ ಅಲ್ವಾ?
0: ಸಿಹಿ ಅಂದ್ರೆ ಸಿಹಿ ತಿನ್ಬಹುದು, ಅತಿ ಆಗ್ಬಾರ್ದು.
1: ಅಲ್ಲ, ಜೇನು ಅಂದ್ರೆ ಇಷ್ಟನಾ ಅಂತ?
0: ಜೇನು ಅಂದ್ರೆ ಇಷ್ಟ. ಹೌದು,
1: ತುಂಬಾ ತಿಂತೀರಿ?
0: ಅದೇ, ಅತಿ ಆಗ್ಬಾರ್ದು, ಸ್ವಲ್ಪ ತಿಂತೇನೆ ಅಷ್ಟೇ, ಎಷ್ಟು ಬೇಕಷ್ಟೇ.
1: ಜೇನಿನ ಹೊಳೆ ಬೇಕಂತ ನಿಮ್ಗೆ? ಜೇನಿನ ಹೊಳೆ ಅಂದ್ರೆ ಏನ್ರಿ?
0: ಅದು ತುಂಬಾ ಜಾಸ್ತಿ ಆಯ್ತಲ್ವ?
1: ಜೇನಿನ ಹೊಳೆಯು ಅನ್ನೋ ಹಾಡು ತುಂಬಾ ಇಷ್ಟ ಆಗುತ್ತೆ.
0: ಎರಡು ಲೈನ್ ಆಡ್ತೀನಿ. ಜೇನಿನ ಹೊಳೆಯು ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸುವಿನುಡಿಯೋ ವಾಲಿಯ ವೀಣೆಯ ಸ್ವರ ಮಾಧುರಿಯದ ಸುಮಧುರ ಸೋಧರ ನುಡಿಯೋ ಜೇನಿನ ಹೊಳೆ.

0: மாத்தேர்ல வன் பேரு கோரிக்கையில தந்து புள்ளியானது அந்த புள்ளியாய் புக்கனே கோரிக்கையில புண்ணானது ஏரைகளை கட்டி யான நிக்கல சுந்தரரை மந்தார நிக்கலுக்கு ஏனந்துள்ளாரு ரேடியோ சாரங் 107.8 FM ரங்கு ரங்கு தபத்து
1: ಇದು ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ.
2: ನಮಸ್ಕಾರ, ನಾನು ಸದಾನಂದ ನಾಯ್ಕ್, ಮಂಟಕಲ್ಲಿಂದ, ಉಡುಪಿ ಜಿಲ್ಲೆ ಮಂಟಕಲ್ಲಿಂದ.
3: ಮಂಟಕಲ್ಲಿಂದ ಹೇಳಿ ಹೇಳಿ ಸದಾನಂದ.
2: ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮ ಸ್ಟಾರ್ಟ್ ಇಂದ ಕೇಳಲಿಕ್ಕೆ ಆಗ್ಲಿಲ್ಲ, ನನ್ಗೆ ನೆಟ್ವರ್ಕ್ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ಮೊಬೈಲ್ ಅಲ್ಲಿ ಕೇಳಿರೋದು. ನನ್ಗೊಂದು ತುಳು ಹಾಡು ಒಂದು ಹಾಡಿದ್ರೆ ಚೆನ್ನಾಗಿತ್ತು, ಕೇಳ್ಬೇಕಿತ್ತ ಆಸೆ. ಸ್ಟಾರ್ಟಿಗೆ ಹಾಡಿರ್ಬೋದು ಗೊತ್ತಿಲ್ಲ, ನಾನು ಭಾಗವತಿಗೆ ಹಾಡು ಕೇಳಿದೆ, ಅದೇ ಆನಂತರದ್ದು ಕೇಳಿದ್ದೆ ನಾನು. ಅಂದ್ರೆ ಸ್ಟಾರ್ಟಿಂಗ್ ನನ್ಗೆ ಇಂಟರ್ನೆಟ್ ಇರ್ಲಿಲ್ಲ.
4: ಭಾಗವತಿ ಹೇಗಿದೆ ಸರ್?
2: ತುಂಬಾ ಚೆನ್ನಾಗಿತ್ತು, ತುಂಬಾ ಸೂಪರ್. ಗಾಳಿ ಅದೆಲ್ಲ ಚೆನ್ನಾಗಿತ್ತು. ತುಳು ಒಂದು ಹಾಡು ಹಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ಹೆಂಕಲ್ಲಾನಿ ಭಾಷೆ, ಒಂದು ತುಳು
3: ಪದ್ಯ ನನ್ನ ಕೇಳುಗಿರ್ಲಿ ಫಾರ್ಮಲ್ ಬೇರೆ. ಸರಿ,
2: ಓಕೆ,
3: ಧನ್ಯವಾದ, ಧನ್ಯವಾದಗಳು. ಓಕೆ, ಧನ್ಯವಾದಗಳು. ಪಂಟಕಲ್ಲಿಂದ ಸದಾನಂದ ನಾಯ್ಕ ಅವರು ಹಾಡಿದ್ರು. ಒಂದೆರಡು ಲೈನ್ ಹಾಡಿದಾದ್ರೆ.
5: ಮೋಗಿದ ಸಿಂಗಾರಿ ಉಂತುದೆ ಒಯ್ಯಾರಿ, ಮೋಗಿದ ಸಿಂಗಾರಿ ಉಂತುದೆ ಒಯ್ಯಾರಿ, ಯಾನು ಮೂಲೆ ಕಾತುಂದುಳ್ಳೆ ಮದತೇ ಪೋಪನ ಓ ಪಾಣೆಯನ್ನ ಮೋನಿತುದು ದಾಯೇ ಕೋಪನ. ಮೋಕೆದ ಸಿಂಗಾರಿ ಹೊಂತುದೆ ವೈಯಾರಿ,
3: ಮೋಕೆದ ಸಿಂಗಾರಿ ಹೊಂತುದೆ ವೈಯಾರಿ ಹಾಡಿದ್ರೆ. ಓಕೆ, ಕರೆ ಬರ್ತಾ ಇದೆ. ಹಲೋ ಹಲೋ, ನಮಸ್ತೆ.
6: ಹಲೋ ನಮಸ್ತೆ.
3: ನಮಸ್ತೆ ನಮಸ್ತೆ, ಹೇಳಿ.
6: ಈಗ ಕೇಳ್ತಾ ಉಂಟಾ?
3: ಕೇಳ್ತಾ ಇದೆ, ಕೇಳ್ತಾ ಇದೆ.
6: ಸತ್ಯನ ಅಡ್ಡ ಬುರಂಡ
7: ಲಕ್ಲೆ ಲಕ್ಲೆ ಲಕ್ಲೆ ಎಕ್ಲೆ ಇವ್ರ ಅಡ್ಡ ಊರೋಡು ನಿಜ್ಜಿ ನಿಕ್ಲೆ ನಿಕ್ಲೆ ಎಕ್ಲೆ ಅಡ್ಡ ಊರೋಡು
6: ಸುರು ಇದನ್ನ ಕಲೆ ಕಡ್ಡ ಬುರಂಡ ಫಸ್ಟ್ ದಿಂಜಿ ಕೇಂಡ ಪೂರ ಬರ್ಲ ಆಗಿತ್ತು. ಫಸ್ಟ್ ನಾಯಿದ್ದ ಬಟ್ಟಿನ ಇಲ್ಲ ಗಾಳಿ ಒಂದು ಒಂದಿ ಸಾಧಾರಣ ಒಂದಿ ಎಲ್ಲಿ ಪಿಕ್ಚರ್ಗೆ ಪುಂಡ ಮ್ಯೂಸಿಕ್ ಬೋರ್ಡ್ ಒಂದು
7: ಜೀವ
6: ಆಟ ಕೋಲ ಬಲಿನೆ
7: ಅದೇ
6: ಆಟ ನನ್ನದಾದ ಒಡ್ಡೊಳಗ ಬರ್ಪುಣ್ಣ ಬಕ್ಕ ಇದು ಬಾಳ್ತಾರಿ ನನ್ನಲ್ಲಿ ಉಂಡ ಅಂತ ಏನಂತೆ ಎಡ್ಡಿ ಬಕ್ಕ ಒಂದಿ ಪದ್ಯ ಎಲ್ಲ ರೆಕಾರ್ಡ್ ಮಲ್ದಿನ ಪಾಡ್ಯಾರತ್ತ
7: ಪ್ರಿಯಾಬಾರ
6: ಅರೆಗ್ಲ ಥ್ಯಾಂಕ್ಸ್ ಬಂದ್ಲಿ ಆ ಬಾರಿ ಸೋಕಾತನ್ ಪದ್ಯ
7: ಸರಿ ಸರಿ
6: ಎಡ್ಡೆಡ್ಡ ವೇದಿಕೆ ತಿಕ್ಕಾಡು ನನ್ನಲ್ಲ
7: ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು
6: ಕೊಡ್ತಾಣತ್ತ
7: ಸರಿ ಅಂದ ಅಂತ
6: ಓಕೆ ಓಕೆ ಎಡ್ಡ ಅವಡ
7: ಸರಿ ಸರಿ
3: ಓಕೆ ನಮ್ಮ ಕುಸುಮಕರ
7: ಕುಸುಮಕರ
3: ಕೂಡ ಒಳ್ಳೆ ಮಿಮಿಕ್ರಿ ಕಲಾವಿದರು ಕೂಡ
7: ಹೌದು ಹೌದು ಹೌದು
3: ಆಡ್ತಾರೆ
7: ಹೌದು
3: ಓಕೆ ಹಾಗೆ ನಮ್ಮ ನಿಮ್ಮ ಜೀವನದಲ್ಲಿ ಆದಂಥ ಕೆಲವೊಂದು ಈಗ ಸಮಸ್ಯೆಗಳು ನೀವು ಎದುರಿಸಿದಂಥ ಸಮಸ್ಯೆಗಳು ಏನಕ್ಕೆ
7: ಸಮಸ್ಯೆಗಳು ಅಷ್ಟೇನು ಇದು ಆಗಿಲ್ಲ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಘಟನೆಗಳು ಆಗುತ್ತಾ ಇದೆ ಆದರೆ
3: ನೀವು ಈಗ ಹೋಗುವಾಗ ನಿಮ್ಮನ್ನು ನಿಮಗೆ ಈಗ ಇದೊಂದು ಕಲಿತಾ ಇದ್ದೀರಿ ಏನು ಸ್ಟಿಕ್ ಇದೆ ವಾಕಿಂಗ್
7: ಹೌದು ಹೌದು
3: ಅದರ ಬಗ್ಗೆ ಹೇಳಿ ಹಿಂದೆ ಅದು ಇರಲಿಲ್ಲ
7: ಹೌದು ಆದರೆ ಅಂದರೆ ಮೊದಲೆಲ್ಲ
3: ಬಸ್ಸಲ್ಲಿ ಎಲ್ಲ ಹೋಗ್ತಾ ಇದ್ದೀರಾ
7: ಹೋಗ್ತಾ ಇದ್ವಿ ಎಲ್ಲ ಸಪೋರ್ಟ್ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಅಂದರೆ ನಮಗೆ ಸ್ಟಿಕ್ ಇರುವುದರಿಂದ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಪಬ್ಲಿಕ್ ಕೂಡ ನಮಗೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಲ್ಲಿ ಬಸ್ಸಲ್ಲಿ ಹೋಗ್ಬೇಕಿದ್ರೆ ಇಲ್ಲಿ

0: ಅಲ್ಲೆಲ್ಲ ಭಾಷೆ ಕೂಡ ಮಾತಾಡ್ತೀವಿ. ಇಷ್ಟೆಲ್ಲ ಭಾಷೆ ನಮಗೆ ಕಲಿಬೇಕಿದ್ರೆ ನಮಗೆ ಒಂದು ಮಾಧ್ಯಮ ಅಂದರೆ ರೇಡಿಯೋ ಮಾತ್ರ.
1: ಸರಿ, ಈಗ ಒಂದೆರಡು ಲೈನಲ್ಲಿ ಒಂದು ಮಲಯಾಳ ಹಾಡು ಮತ್ತೊಂದು ತುಳು ಹಾಡು. ಈಗ ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ.
0: ಓಕೆ ಓಕೆ ಓಕೆ. ಮಲಯಾಳದಲ್ಲಿ ಅಂದರೆ ನಾವು ಒಂದು ಹೆಸರು ಪಡೆದಿರುವಂಥ ಒಬ್ಬ ಆ್ಯಕ್ಟರ್ ಆಗಿರ್ಬೋದು, ಮಿಮಿಕ್ರಿ ಕಲಾವಿದರಾಗಿರ್ಬೋದು, ಸಿಂಗರ್ ಕೂಡ, ಕಲಾಭವನ್ ಮಣಿ ಅಂತ, ಅವ್ರದ್ದೊಂದು

0: പെണ്ണിൻ്റെ വഞ്ചാര പുഞ്ചേരി ഘട്ടങ്ങളാക്കണ്ടേ കച്ചോടം, പെണ്ണിൻ്റെ വഞ്ചാര പുഞ്ചേരി ഘട്ടങ്ങളാക്കണ്ടേ കച്ചോടം, അന്നത്തെ ചന്ദന കച്ചോട പെണ്ണിൻ്റെ കൂട്ടൽ മീനായി, അന്നത്തെ ചന്ദന കച്ചോട പെണ്ണിൻ്റെ കൂട്ടൽ മീനായി. ചാലക്കുടി ചന്തയ്ക്ക് പോകുമ്പോൾ ചന്ദന ചോപ്പുള്ള മീങ്കാരി പെണ്ണിനെ കണ്ടേ ഞാ, ചെമ്പഴി കറി മീൻ ചെമ്മീനേ പെണ്ണിൻ്റെ കൂട്ടലിൽ നെയ്വുള്ള വീടക്കന മീനാനേ.
1: ಇಷ್ಟದ ಹಾಡು
0: ನಾನೇ ಬರೆದಿರುವಂಥ ಭಕ್ತಿಗೀತನ ಹಾಡ್ತೇನೆ.
1: ಒಂದೆರಡು ಲೈನ್.
0: ಬ್ರಹ್ಮ ಮುಗಿರ್ಲೇನೆ ನಂಬೊಂದು ಬರುಡುಯೇ ಜನಮಾನಿ, ಸತ್ಯೋಲೆ ಪಾದೋನು ನಿತ್ಯೋಲ ಸುಗಿಪೊಡುಯೇ ಜನಮಾನಿ. ನಮ್ಮ ಮನಸ್ಸುದ ಹಾಸಿಲೇನು ಹಾ ದೈವೋಲೆ ನಡಪಾವೀರು, ನಂಕ ಕತ್ತಾಲೆ ಸಾದಿಗು ಬೊಲ್ಪುನು ತೋಜದು ಕಾತೊಂದುಳ್ಳೇರು. ಬ್ರಹ್ಮ ಮುಗಿರ್ಲೇನೆ ನಂಬುಂದು ಬರುಡುಯೇ ಜನಮಾನಿ, ಸತ್ಯೋಲೆ ಪಾದೋನು ನಿತ್ಯೋಲ ಸುಗಿಪೊಡುಯೇ ಜನಮಾನಿ.
1: ಸತೀಶ್ ಅವರೇ, ನೀವು ಇಷ್ಟೊಂದು ಪ್ರತಿಭೆಯನ್ನು ಇಟ್ಕೊಂಡು ನಿಮ್ಮ ಹಲವಾರು ಕಡೆ ಸಂಗೀತ ಕಾರ್ಯಕ್ರಮ ಮಿಮಿಕ್ರಿ ಎಲ್ಲ ಕೊಡ್ತಾ ಇದ್ರು, ಭಜನೆ ಕೂಡ ಹಾಡ್ತಾ
0: ಇದ್ರು,
1: ಹಾಗೆ ನಮ್ಮ ಕೇಳುಗರಲ್ಲಿ ನಿಮಗೆ ಏನಾದರೂ ಒಂದು ಅವಕಾಶ ಮಾಡಿ ಕೊಡೋದಾದ್ರೆ ನಿಮ್ಮ ಏನು ಸಂಗೀತಕ್ಕೆ ಅಥವಾ ನಿಮ್ಮ ಕಲೆಯ ಪ್ರದರ್ಶನಕ್ಕೆ ನಿಮ್ಮ ಫೋನ್ ಸಂಖ್ಯೆ ಹೇಳ್ಬೋದು?
0: ಹೇಳ್ಬೋದು,
1: ಹೇಳಿ.
0: 9 6 3 3 2 6 8 2 3 2 8 2 3 2
1: ನೋಡಿ ಮತ್ತೊಮ್ಮೆ ಹೇಳ್ತೀರಾ?
0: 96 33 33 26 26 82 32 82 ಹೌದು.
1: ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮಿಂದ ಏನಾದರೂ ಅವರಿಗೆ ಏನಾದರೂ ಸಹಾಯ ಕೊಡಬಹುದು, ಅಥವಾ ನಿಮ್ಮ ಊರಲ್ಲಿ ಏನಾದರೂ ಕಾರ್ಯಕ್ರಮಕ್ಕೆ ಅವರನ್ನು ಅವರ ತಂಡವನ್ನು ಕರೀಬಹುದು.
0: ಹೌದು.
1: ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ?
0: 10 ಜನ.
1: 10 ಜನ ಇದ್ದಾರೆ.
0: ಹೌದು.
1: ಏನೆಲ್ಲ ಹಾಡುಗಳ ಜೊತೆಗೆ ಮಿಮಿಕ್ರಿ?
0: ಮಿಮಿಕ್ರಿ ಅಂದರೆ ಅದು ನಾನು ಮಾತ್ರ,
1: ಹಾಸ್ಯ ಕಾರ್ಯಕ್ರಮ. 10 ಜನ. ಒಂದು ಯಾವುದು ಸ್ವರ ಸಂಗಮ?
0: ಸ್ವರ ಸಂಗಮ.
1: ಮತ್ತೆ ಅದರ ಎಷ್ಟು ಏನು ವೆಚ್ಚ ಎಲ್ಲ ಮತ್ತೆ ಮಾತಾಡ್ಬೋದು.
0: ಹೌದೌದು. ಓಕೆ
1: ಓಕೆ. ಅಂತ ಒಂದು ಅವಕಾಶ ಕೊಡಿ ಅಂತ ಕೇಳುಗರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
0: ಸರಿ.
1: ಓಕೆ. ಮತ್ತೊಮ್ಮೆ ಸಂಖ್ಯೆ ಹೇಳ್ತೀನಿ. 9 6 3 3 2 6 8 2 3 2 3 2 ಈ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ಕೇಳುಗರು ನಿಮ್ಮಲ್ಲಿ ಊರಿನಲ್ಲಿ ಏನಾದರೂ ಅವಕಾಶ ಇದ್ದರೆ ಈ ಪುಟ್ಟ ಕಲಾವಿದನಿಗೆ ನಿಮ್ಮ ಒಂದು ಕಲೆಗೆ ಬೆಲೆ ಕೊಟ್ಟು ಹರಸಿ ಅಂತ ಹೇಳ್ತಾ ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ದೀರಿ, ಏನು ಹೇಳ್ತೀರಿ?
0: ತುಂಬ ಖುಷಿ ಆಯಿತು. ಅಂದರೆ ಸಾರಂಗ್ ನಾವು ಮೊದಲಿಂದ ಕೇಳ್ತಿದ್ವಿ ರೇಡಿಯೋದಲ್ಲಿ, ನಾವು ಬೇರೆಯವರ ವಾಯ್ಸನ್ನು ಕೇಳ್ತಿದ್ವಿ, ಅಂದರೆ ನಿಮ್ಮ ವಾಯ್ಸ್ ಕೂಡ ಕೇಳ್ತಿದ್ವಿ. ಆದರೆ ನಾವು ಸಾರಂಗದ ಸ್ಟುಡಿಯೋದಲ್ಲಿ ಕೂತು ಮಾತಾಡ್ತೀವಿ ಅಥವಾ ನಮ್ಮ ಮಾತನ್ನು ಬೇರೆಯವರು ಕೇಳ್ತಾರೆ ಅಂತ ನಾನು ಇದುವರೆಗೆ ಅಂದ್ಕೊಂಡಿರಲಿಲ್ಲ. ಅದು ಏನೋ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು ಇದನ್ನು.
1: ಓಕೆ. ಇಷ್ಟೊತ್ತು ಸತೀಶ್ ಅವರೇ ಪರಂಬಳ ಕೈಯಾರದಿಂದ ಬಂದಿರಿ. ಬೇರೆಯವರು ನಿಮ್ಮನ್ನು ಕರ್ಕೊಂಡು ಬರಬೇಕಿತ್ತು.
0: ಹೌದು.
1: ನಾನೇ ನಿಮ್ಮ
0: ನೀವೇ ಬಂದು ನಮ್ಮ ಮನೆಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದಿದ್ದೀರಾ. ನಿಮಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು. ಅಂದರೆ ಏನಂದರೆ ಈ ರೀತಿಯ ಒಂದು ಒಂದು ಪ್ರತಿಭೆಗಳಿಗೆ ಒಂದು ಸಹಕಾರ ನೀಡುವಂಥ ಒಂದು ಮಾಧ್ಯಮ ಅಂದರೆ ಅದು ಸಾರಂಗ್ ಮಾತ್ರ. ಅದು ಅದರಲ್ಲಿ ಕೂಡ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳು.
2: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಅಸಹಕಾರ ಆಂದೋಲನ ಶುರು ಮಾಡಿದರು. ಸ್ವದೇಶಿ ಚಳವಳಿಗಳ ಕಲ್ಪನೆ ಶುರು ಆಯಿತು. ಪರದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು, ಸುಟ್ಟು ಹಾಕಬೇಕು ಅಂತ ಹೇಳಿ ಚಳವಳಿ ಶುರು ಆಯಿತು. 1920 ಹೊತ್ತಿಗೆ ಗಾಂಧೀಜಿ ನಮ್ಮ ರಾಜಕೀಯದ ಮಧ್ಯ ಬಿಂದು ಬಂದಿದ್ರು, ಪ್ರಮುಖ ನಾಯಕ ಆಗಿದ್ರು, ಅಗ್ರಮಾನ್ಯ ನಾಯಕ ಆಗಿಬಿಟ್ಟು. ಇದೆಲ್ಲ ಅಸಹಕಾರ ಆಂದೋಲನ ಸ್ವದೇಶಿ ಚಳವಳಿ ಆದಮೇಲೆ ಗಾಂಧೀಜಿ 1920 ಹೊತ್ತಿಗೆ ಹಿ ವಾಸ್ ಅನ್ಕ್ವೆಶ್ಚನ್ ಲೀಡರ್ ಆಫ್ ಇಂಡಿಯಾ. ಯಾಕೆ ಜನಕ್ಕೆ ಇಷ್ಟ ಆಯಿತು ಅಂದ್ರೆ ಅವರ ಸರಳತೆ, ಅವರ ಸೌಜನ್ಯತೆ, ನೇರ ನುಡಿ, ಸತ್ಯದ ನುಡಿ, ಅಪರಿಗ್ರಹ ಬಹಳ ಮುಖ್ಯ. ಇದು ಬಹಳ ಮುಖ್ಯ. ನಮ್ಮ ನಾಯಕರೇ ಸಂಗ್ರಹ ಮಾಡ್ತಾ ಇದ್ರೆ ನಾಯಕರ ಬಗ್ಗೆ ನಂಬಿಕೆ ಬರೋಲ್ಲ. ಆದ್ರೆ ಗಾಂಧೀಜಿಗೆ ಪರಿಗ್ರಹ ಪ್ರಶ್ನೆನೇ ಇರಲಿಲ್ಲ, ಏನು ಇಟ್ಕೋತಾ ಇರಲಿಲ್ಲ ಅವ್ರು. ಅವ್ರ ಕಡೆ ಅವ್ರು ಬದುಕುವಂತ ಜೀವನ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು. ಆದ್ರೆ ಜನಕ್ಕೆ ಮುಟ್ಟೋದು ಅವ್ರಂತದ್ದು ಏನ್ ಮಾಡೋದಿಲ್ಲ, ದುಡ್ಡು ಅವ್ರಿಗೆ ಬೇಕಾಗಿಲ್ಲ, ನೇರ ನೋಡಿ ಸತ್ಯ ಹೇಳುವಂತಹದ್ದು. ಮತ್ತೆ ಇದಕ್ಕೆಂತ ಹೆಚ್ಚಾಗಿ ಅಂದ್ರೆ ತಾವೇ ಆಯ್ಕೆ ಮಾಡಿಕೊಂಡಂತ ಬಡತನ. ಇದು ಬಹಳ ಇಂಪಾರ್ಟೆಂಟ್. ಇದು ಸೆಲ್ಫ್ ಚೋಸನ್ ಪಾವರ್ಟಿ ಅಂತ ಹೇಳ್ತೇವೆ. ಪಾವರ್ಟಿ ತಾನಾಗಿ ಇದ್ರೆ ಏನ್ ಮಾಡೋಕ್ಕಾಗಲ್ಲ. ಆದ್ರೆ ನಾನು ಆರಿಸ್ಕೊಂಡಿದ್ದು ತಾನಾಗಿ ಮನಸ್ಸಿಟ್ಟು ಬಡವ ಆಗಬೇಕು ಅಂತಿದ್ದು, ಬಡವತನ ಇರಬೇಕು ಅಂತ. ಈಗ ಕ್ರಿಶ್ಚಾನಿಟಿಯಲ್ಲಿ ಈ ನನ್ಸ್ ಅಂಡ್ ಬ್ರದರ್ಸ್ ಇರ್ತಾರಲ್ಲ, ಅವ್ರು ಹೇಳ್ತದೆ ದೇ ಟೇಕ್ ದಿ ಓತ್ ಆಫ್ ಪಾವರ್ಟಿ ಅಂತ. ಬಡತನದ ಒಂದು ಓತ್ ತಗೋಬೇಕು ಅವ್ರು, ಪ್ರಮಾಣ ಮಾಡ್ಬೇಕು. ನಾನು ಶ್ರೀಮಂತಿಕೆ ಬಯಸೋದಿಲ್ಲ, ಇಷ್ಟಲ್ಲೇ ಬದುಕ್ತೇನೆ ಅಂತ. ಇಲ್ಲಿ ಗಾಂಧಿ ಆ ಥರದ ಓತ್ ಆಫ್ ಪಾವರ್ಟಿ ತಗೊಂಡಂಗೆ ಇತ್ತಿದ್ರು. ಅವ್ರು ನೋಡೋದೆ ಒಂದು ಸಂಭ್ರಮ ಆಗಿಬಿಡ್ತು, ಜನಕ್ಕೆಲ್ಲ ನೋಡೋಕೆ ಬರೋಕ್ ಶುರು ಮಾಡಿದ್ರು. ಸ್ವದೇಶಿ ಚಳವಳಿಯಲ್ಲಿ ಖಾದಿ ಪ್ರೇರಣೆ, ಇದೊಂದು ನನಗೆ ಬಹಳ ಅದ್ಭುತ ಅನಿಸೋದು. ಗಾಂಧಿ ಯಾಕೆ ನನಗೆ ಒಂದು ಮಟ್ಟಕ್ಕೆ ಎತ್ತರಕ್ಕೆ ಹೋಗ್ಬಿಡ್ತಾರೆ ಈ ಲೆವೆಲ್ ಎಲ್ಲ 1920 ಅಂತಂತೂ ನೋಡಿ. ಖಾದಿಯನ್ನ ಚರ್ಕ ಇದೆಯಲ್ಲ, ಚರ್ಕನ ಒಂದು ಅಸ್ತ್ರ ಮಾಡಿಕೊಂಡ್ರು, ಯಾರಿಗಾದ್ರೂ ಅರ್ಥ ಆಗುವಂತ ಸಿಂಬಲ್ಸ್ ನೋಡಿ. ಒಬ್ಬ ನಾಯಕ ಆದವನು ಯಾವ ಸಂಕೇತಗಳನ್ನ ಆರಿಸ್ಕೋಬೇಕು ಅಂತ. ಸಂಕೇತ ಜನರು ಮುಟ್ಟುವಂಗಿರ್ಬೇಕು, ಅರ್ಥವಾಗದೇ ಇರೋ ಸಂಕೇತ ತಗೊಂಡ್ಬಿಟ್ರೆ ಯಾರಿಗೂ ಅರ್ಥ ಆಗೋಲ್ಲ. ಚರ್ಕ ಎಲ್ರಿಗೂ ಅರ್ಥ ಆಗುವಂಥದ್ದು, ನೂಲ್ಬೇಕು ನೀವು, ನೂತ್ರ ಬಟ್ಟೆ ಮಾಡ್ಕೋಬೇಕು, ನೀವೇ ನಲ್ಕೋಬೇಕು ಅಂತ ಹೇಳಿ ಹೇಳೋರು.

0: You're listening to Radio Sarang, 107.8 FM.
1: ಖಾದಿ ಹಾಕೋಬೇಕು ಅಂತ ಎಲ್ಲಿ ಹೋದನ್ ಹೇಳೋದು? ನನ್ ನೆನಪಿದೆ, ನಮ್ಮ ಅಜ್ಜಿ ಹೇಳೋರು ಬಾಗಲಕೋಟ ಅಂತ ಊರಲ್ಲಿ ಕಾಂಪಿಟೇಷನ್ ಆಗೋದು, ನೂಲು ಅಂತ ಕಾಂಪಿಟೇಷನ್, ಊರಲ್ಲಿ ಕಾಂಪಿಟೇಷನ್. ಅವಾಗ ನಮ್ಮನೇಲಿ ಇತ್ತು, ನನ್ ನೆನಪಿದೆ, ನಮ್ಮ ಅಜ್ಜ ನೂಲ್ತಾ ಇದ್ದು ಚರ್ಕ ನಮ್ಮಲ್ಲಿ. ಅದು ಮುಂದೆ ಸ್ವಲ್ಪ ಇಂಪ್ರೂವ್ ಆಗಿ ಅಂಬರ್ ಚರ್ಕ ಅಂತ ಬಂತು ನಿಂದಾಗಿಸಿದ ನಂತರ, ಅದೆಲ್ಲ ನೋಡಿದೀವಿ ನಾವು. ನಮ್ಮನೆ ಚರ್ಕ ಎಷ್ಟೊತ್ತ ನಾವು ನೂಲ್ ಮಾಡ್ತಿದ್ವಿ ನಾವೆಲ್ಲಾನು. ನಮ್ಮ ಅಜ್ಜ ಹಂಜಿ ತಂದ್ಕೊಡೋದು, ಹಂಜಿ ಅಂತ ಬರ್ತಿತ್ತು, ಹತ್ತಿನ ಮಾಡಿ ಕಡ್ಡಿ ಹಾಕಿ ಹಿಂಗೆ ಎಳೆದ್ರೆ ಒಂದು ಕಡ್ಡಿ ದೊರೋದು, ಅದನ್ನ ಹಾಕಿ ನೂಲ್ ತೆಗಿಬೇಕು. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಮ್ಮ ಅಜ್ಜಿ ಫ್ರೀ ಇದ್ದಾಗ ಕುತ್ಕೊಂಡು ಮಾಡ್ತಿದ್ದಕ್ಕೆ ಆ ದಾರ ತೆಗೆಯೋದು, ದಾರ ಮಾಡಿ ಲಡಿ ಅಂತ ಮಾಡ್ತಾರೆ, ಅದನ್ನ ಲಡಿ ಕಟ್ಟಿ ಅಲ್ಲಿ ಕೊಟ್ಟರೆ ಖಾದಿ ಗ್ರಾಮೋದ್ಯೋಗದಲ್ಲಿ ಇಷ್ಟು ದುಡ್ಡು ಕೊಡ್ತಾರೆ ಅಂತ ದಿನ ಹೋಗಿ ಕೊಟ್ಟು ಬರೋದು, ತಗೊಂಬರೋದು. ಇದೊಂಥರ ಚಟುವಟಿಕೆ ಆಗಿಬಿಟ್ಟಿತ್ತು ಎಲ್ಲರದೂ, ಹೆಮ್ಮೆ ಅದು ನೂ ತೆಗಿತೇನೆ ನಾನು ಅಂಥೇಳಿ. ನಮ್ಮ ಮನೆ ಹತ್ರ ಒಬ್ಬರು ನೇಗೆ ಇಟ್ಕೊಂಡು ಬಟ್ಟೆ ಕೂಡ ಮಾಡ್ತಿದ್ರು ಅವರು. ಇದೆಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿ ಆಗುವಂಥದ್ದು ಕೆಲಸ ಗಾಂಧೀಜಿ ಮಾಡಿದರು. ಆದರೆ ಅವರಿಗೆ ಈ ತೋರಿಕೆಗೆ ಖಾದಿ ಬೇಕಾಗಿರಲಿಲ್ಲ. ಕೆಲವರ ಮುಂದೆ ಅವರಿದ್ದಾಗ ಮಾತ್ರ ಚೆನ್ನಾಗಿ ಖಾದಿ ಹಾಕ್ಕೊಂಬರೋದು, ಅವರಿಲ್ದಾಗ ಏನು ಪರವಾಗಿಲ್ಲ ಅಂತ. ಅವರಿಗೆ ನಾಟಕ ಮಾಡೋದು ಇಷ್ಟ ಆಗ್ತಿರಲಿಲ್ಲ, ಖಾದಿ ಹಾಕ್ಕೊಳ್ಳೋ ನಾಟಕ ಇಷ್ಟ ಇಲ್ಲ. ಒಂದು ಸಣ್ಣ ಘಟನೆ ಭಾಳ ಚೆನ್ನಾಗಿರೋದಿದೆ. ನಾನು ಯಾಕೆ ಸಣ್ಣ ಘಟನೆಗಳನ್ನ ಆರಿಸ್ಕೋತೀನಿ ಅಂತಂದರೆ, ಸಣ್ಣ ಸಣ್ಣ ಘಟನೆಗಳು ಜೀವಕ್ಕೆ ಒಂದು ಕಿಂಡಿ ಇದ್ದ ಹಾಗೆ. ಅವರ ಸ್ವಭಾವ ಮೂಲ ಚೈತನ್ಯ ಗೊತ್ತಾಗೋದೇ ಸಣ್ಣ ಸಣ್ಣ ಘಟನೆಗಳಲ್ಲಿ. ಒಂದು ಸಣ್ಣ ಘಟನೆ ಆದದ್ದು ಇಂದೋರಲ್ಲಾದಂಥ ಘಟನೆ ಹೇಳ್ತಾರೆ. ಗಾಂಧೀಜಿ ಒಂದು ಹುಡುಗಿಯರ ಶಾಲೆಗೆ ಹೋಗಿದ್ದರಂತೆ ಇಂದೋರಲ್ಲಿ, ಗರ್ಲ್ಸ್ ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿದ್ರಂತೆ. ಆ ಶಾಲೆ ಹೆಡ್ ಮಾಸ್ಟರ್, ಹೆಡ್ ಮಿಸ್ಟ್ರೆಸ್ಸು, ಮ್ಯಾನೇಜ್ಮೆಂಟಿಗೆ ಖುಷಿನೇ ಖುಷಿ, ಗಾಂಧೀಜಿ ನಮ್ಮ ಶಾಲೆಗೆ ಬರ್ತಾರೆ ಅಂಥೇಳಿ ಡೇಟ್ ಎಲ್ಲ ಫಿಕ್ಸ್ ಆಗಿದೆ. ಒಂದು ಬ್ರೈನ್ ವೇವ್ ಬಂತು, ಐಡಿಯಾ ಬಂತು ಅವರಿಗೆ, ಮ್ಯಾನೇಜ್ಮೆಂಟ್ದವರಿಗೆ, ಪ್ರಿನ್ಸಿಪಾಲ್ಗೆ. ಏನಂದರೆ ಗಾಂಧೀಜಿ ಬರೋ ದಿವಸ ಎಲ್ಲ ಹುಡುಗಿಯರು ಅಲ್ಲೇನಂದ್ರೆ ಕ್ಲಾಸು ನಾಲ್ಕನೇ ಕ್ಲಾಸ್ವರೆಗೂ ಹುಡುಗರು, ಹುಡುಗರು ಹುಡುಗಿಯರೆಲ್ಲ ಇರೋದು, ನಾಲ್ಕನೇ ಕ್ಲಾಸ್ ಮೇಲೆ ಎಲ್ಲ ಹುಡುಗಿಯರ ಶಾಲೆ ಅದು. ಹುಡುಗರೆಲ್ಲ ಅದು ಖಾದಿ ನಿಕ್ಕರು, ಖಾದಿ ಶರ್ಟ್ ಹಾಕೊಂಡ್ಬರ್ಬೇಕು. ಹುಡುಗಿಯರೆಲ್ಲ ಸಣ್ಣ ಮಕ್ಕಳು ಲಂಗ ದಾವಣಿ ಹಾಕೋಬೇಕು. ಮುಂದೆ ದೊಡ್ಡವರೆಲ್ಲ ಹುಡುಗಿಯರೆಲ್ಲ ಸೀರೆ ಉಟ್ಕೊಂಡ್ಬರ್ಬೇಕು. ಖಾದಿ ಎಲ್ಲನೂ ಅದು ಎಲ್ಲ ಖಾದಿ ಆಗಬೇಕು. ಎಲ್ಲಿವರೆಗೂ ಅಂದರೆ ಶಾಲೆಯಲ್ಲಿ ಕರ್ಟನ್ ಕೂಡ ಖಾದಿ ಆಗಬೇಕು. ಪ್ರಿನ್ಸಿಪಾಲು, ಹೆಡ್ ಮಿಸ್ಟ್ರೆಸ್ ಎಲ್ಲ ಖಾದಿ ಸೀರೆ ಉಟ್ಕೊಂಡ್ಬರ್ಬೇಕು. ತೀರ್ಮಾನ ಮಾಡಿ ಹುಡುಗ ತಿಳಿಸಿದ್ರಂತೆ, ಇಂಥ ದಿವಸ ಗಾಂಧಿ ಬರ್ತಾರೆ, ಎಲ್ಲರೂ ಖಾದಿ ಹಾಕೊಂಡ್ಬರ್ಬೇಕು ಅಂತ. ಮನೇಲಿ ಇರಲ್ಲಲ್ಲ, ಕೆಲವು ದುಡ್ಡು ಕೊಟ್ಟು ಕೊಂಡ್ಕೋಬೇಕಲ್ಲ ಖಾದಿ, ರೆಡಿಯಾಗಿ ಬಂದರು.

0: रेडियो सारंग 107.8 FM।
1: ಅಲ್ಲೊಂದು ಘಟನೆ ಆದದ್ದಂದ್ರೆ ಒಬ್ಬ ಹುಡುಗಿ ಹರಿಣಿ ಅನ್ನುವಂತ ಹುಡುಗಿ, ಆಕೆ ಅನೌನ್ಸ್ ಮಾಡಿದ್ರಲ್ಲ ಹಾಕೊಂಡ್ಬರ್ಬೇಕು, ಹಾದಿ ಉಟ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ಅವತ್ತಿಲ್ಲ, ಆಕೆ ಶಾಲೆಗೆ ಬಂದಿಲ್ಲ. ಆಕೆಗೆ ಸುದ್ದಿ ಮುಟ್ಟಿಲ್ಲ ಖಾದಿ ಹಾಕೊಂಡ್ಬರ್ಬೇಕು ಅನ್ನೋದನ್ನ. ಆಕೆ ಅವತ್ತಿನ ದಿವಸ ಬಂದಿದ್ದಾಳೆ, ಗೊತ್ತಿಲ್ಲ ಖಾದಿ ಹಾಕೋಬೇಕು ಅಂತ. ತನ್ನ ಮಿಲ್ ಡ್ರೆಸ್ ಹಾಕೊಂಡ್ಬಂದಿದ್ದಾಳೆ, ಸಾಮಾನ್ಯ ಮಿಲ್ಲಲ್ಲಿ ಹಾಕೋತಾರಲ್ಲ ಡ್ರೆಸ್, ಆ ಮಿಲ್ಲಿನ ಡ್ರೆಸ್ಸೇ ಹಾಕೊಂಡು ಹೋದ್ಲಂತೆ. ಶಾಲೆಗೆ ಹೋದ ಮೇಲೆ ಬಾಕಿ ಹುಡುಗಿಯರನ್ನು ನೋಡ್ತಾಳೆ, ಟೀಚರ್ಸು ಪ್ರಿನ್ಸಿಪಾಲ್ ಎಲ್ಲರೂ ಖಾದಿಯಲ್ಲಿ ಬಂದಿದ್ದಾರೆ. ಸಡನ್ ಆಗಿ ಸ್ಕೂಲ್ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆ, ಎಲ್ಲ ಖಾದಿ ಆಗಿದೆ. ಆಕೆ ಗಾಬರಿ ಆಯ್ತು, ಅಯ್ಯೋ ನನಗೆ ಗೊತ್ತಾಗ್ಲಿಲ್ಲ, ಹುಡುಗಿಯರನ್ನು ಕೇಳಿದ್ದು ಅವ್ರು ಹೇಳಿದಂತೆ ಮೊನ್ನೆ ಹೇಳಿದ್ರು ಎಲ್ಲರೂ ಖಾದಿ ಹಾಕೊಂಡ್ಬರ್ಬೇಕು ಅಂತ, ನಾವೆಲ್ಲ ಬಂದಿದ್ದೀವಿ ಅಂತ. ಆಗಿನ ಕಾಲದಲ್ಲಿ ಈಗ ನಂಗೆ ಮೊಬೈಲ್ ಇಲ್ಲ, ಈಗಿನ ಹುಡುಗರು ಭಾಳ ಕ್ವಿಕ್ಕಾಗಿ ಮೆಸೇಜ್ ಪಾಸ್ ಮಾಡ್ತಾರೆ ಮತ್ತೊಬ್ಬರಿಗೆ, ಆಗ ಹಂಗೆ ಇರಲಿಲ್ಲ. ಅದರಿಂದ ಏನು ಮಾಡಿದ್ರು, ಆ ಹುಡುಗಿ ಗೊತ್ತಾಗಿಲ್ಲ ಏನು ಮಾಡಲಿ, ಮನೆಗೆ ಹೋಗ್ಬಿಡ್ಲ, ಹೋಗಿ ಹಾಕೊಂಡ್ಬರಲ್ಲ, ಚೇಂಜ್ ಮಾಡಲ, ಹಾಕೊಂಡಿದ್ದು ಮನೇಲಿ ಇದ್ದೇ ಇಲ್ಲ, ಇನ್ನೊಂದು ಎಲ್ಲಿಲ್ಲ. ಆ ಹುಡುಗಿ ದುರ್ದೈವ ಅಂದರೆ ಹುಡುಗಿಗೆ ಮಲ್ತಾಯಿ. ಆಕೆ ಅಂದ್ಬಿಟ್ಟು ಮನೆಗೆ ಹೋದಾಗ ಮಲ್ತಾಯಿ ಬೈದ್ಬಿಟ್ರೆ, ಏನು ಸಡನ್ ಆಗಿ ಬಂದು ಖಾದಿ ಸೀರೆ ಕೊಡು, ಎಲ್ಲಿದ್ದು ಕೊಡೋದು, ಯಾರು ಹೇಳಿದ್ದು ನಿನಗೆ, ಗಾಂಧಿ ತಾನೇ ಹೇಳಿದ್ದು, ಗಾಂಧಿ ಕೇಳಿ ಹೋಗು, ಇನ್ನೊಂದು ಸೀರೆ ಕೊಡಿಸು ಅಂತ ಹೇಳು, ಉಟ್ಕೊಂಡ್ಬರ್ತೀನಿ ಅಂತ ಹೇಳು ಅಂತ ಹಿಂಗೆಲ್ಲ ಮಾತಾಡ್ತಾಳೆ ಅಂತ ಅನಿಸಿತ್ತು ಆಕೆ. ಅದಕ್ಕೆ ಮನೆಗೆ ಹೋಗೋದು ಕಷ್ಟ, ಮತ್ತು ಮನೆಗೆ ಹೋಗ್ಬಿಟ್ರೆ ಅಷ್ಟರಲ್ಲಿ ಗಾಂಧಿ ಬಂದ್ಬಿಟ್ರೆ ಅವಕಾಶ ತಪ್ಪೋಗ್ಬಿಡುತ್ತಲ್ಲ. ನೋಡೋದು ಏನಾದರೂ ಆಗಲಿ ಗಾಂಧಿ ನೋಡೋ ಅವಕಾಶ ತಪ್ಪಿಸ್ಕೋಬಾರ್ದು ಅಂತ ಹುಡುಗಿ ಅದೇ ಮಿಲ್ ಸೀರೆ ಉಟ್ಕೊಂಡು ಶಾಲೆಗೆ ಉಳ್ಕೊಂಡ್ಲು. ಕರೆಕ್ಟಾಗಿ ಹೇಳಿದ ಟೈಮಿಗೆ ಗಾಂಧಿ ಬಂದರು, ಬಂದರು, ಪ್ರಾರ್ಥನೆ ಆಯಿತು, ಪ್ರಿನ್ಸಿಪಾಲ್ ಎಲ್ಲ ಮಾತಾಡಿದರು, ಗಾಂಧಿ ಸಂತೋಷ ಆಯ್ತು ಎಲ್ಲ ಕಡೆ ಖಾದಿ ನೋಡಿ. ಹೊರಡಬೇಕಾದ್ರೆ ಹಿಂಗೆ ನೋಡ್ತಾ ಹೋಗ್ತಾ ಇದ್ರು ಹುಡುಗರನ್ನ, ಈ ಹುಡುಗಿ ದುರ್ದೈವ ಹರಿಣಿದು. ಆಕೆ ಮುಂದೆ ಬಂದರು ಗಾಂಧೀಜಿ, ಆಕೆ ನೋಡಿ ನಿಂತ್ಕೊಂಡ್ರಂತೆ. ಆ ಹುಡುಗಿ ಎದೆ ಅಡವಾಡವಾಗ್ಬಿಡ್ತು, ನಾನೇ ಸಿಕ್ಕಾಕೊಂಡ್ಬಿಟ್ಟೆ ಇಷ್ಟು ಜನರೊಳಗೆ, ಇಲ್ಲೇ ಬಂದ್ಬಿಟ್ರು ಗಾಂಧೀಜಿ, ನನಗೆ ಕೇಳ್ತಾರೆ ಅಸಹ್ಯ, ಎಲ್ಲರೂ ಹಾಕೊಂಬಂದೆ, ನಾನು ಹಾಕೊಂಬಂದಿಲ್ಲ ಅಂತ. ಅವ್ರು ಆಕೆ ನೋಡ್ಬಿಟ್ಟು ಆಕೆನ ಮಾತಾಡಿಸ್ತಿಲ್ಲಂತೆ. ಪಕ್ಕದಲ್ಲಿದ್ದವ್ರು ಕೇಳಿದ್ರಂತೆ, ದಿನ ಉಟ್ಕೊಂಡ್ಬರ್ತೀಯ ಖಾದಿ ಅಂತ ಪಕ್ಕದ ಹುಡುಗಿ ಕೇಳಿದ್ರಂತೆ. ಆ ಹುಡುಗಿಗೆ ಹೇಳಬೇಕು ಗೊತ್ತಾಗಲಿಲ್ಲ. ಈಗ ಯಾವಾಗಲೂ ಹಾಗೆ ರೂಲ್ ಪಾಲಿಸೋರು ಸಿಕ್ಕಾಕೊಂಡ್ಬಿಡ್ತಾರೆ. ದಿವಸ ಹಾಕೊಂಡ್ಬರ್ತೀಯ ಅಂತ ಕೇಳಿದ್ರಂತೆ. ಆ ಹುಡುಗಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ, ಅಡ್ಮಿನಿಸ್ಟ್ರೇಷನ್ ನೋಡಿದ್ರು, ಅಡ್ಮಿನಿಸ್ಟ್ರೇಷನ್ ಹಿಂಗೆ ಗೋಣ ಹಾಕಿದ್ರು, ಹೌದು ಅಂತ ಹೇಳು ಅಂತ. ಆದರೆ ಹುಡುಗಿ ಹೇಳಲಿಲ್ಲ, ಇಲ್ಲ ಇವತ್ತೇ ಹಾಕೊಂಬಂದಿದ್ದೀನಿ ಅಂದಂತೆ. ಅಡ್ಮಿನಿಸ್ಟ್ರೇಷನ್ ಮುಖ ಕೆಟ್ಟೋಯ್ತು. ಆಮೇಲೆ ಯಾಕೆ ಇವತ್ತು ಹಾಕೊಂಬಂದು, ದಿನ ಯಾಕೆ ಹಾಕೊಂಬರಲ್ಲ ಅಂತ, ಗೊತ್ತಿಲ್ಲ ಇವತ್ತು ಹಾಕೊಂಬರ್ಬೇಕು ಅಂತ ಅಡ್ಮಿನಿಸ್ಟ್ರೇಷನ್ ಹೇಳಿದ್ರು, ಅದಕ್ಕೆ ಹಾಕೊಂಬಂದಿದ್ದೀವಿ ಅಂತ. ಇವತ್ತೊಂದೇ ದಿವಸನ, ಇವತ್ತೊಂದೇ ದಿವಸ ಅಂತ ಗಾಂಧೀಜಿ ಸ್ವಲ್ಪ ಕೋಪ ಬಂದಂಗೆ ಮಾಡಿದ್ರಂತೆ. ನೋಡಿ, ಈ ಖಾದಿ ಹಾಕ್ಕೊಳ್ಳೋದು ಆ್ಯಕ್ಟಿಂಗ್ ಆಗೋದು ಬೇಡ, ತೋರಿಸೋದಕ್ಕೆ ಹಾಕಬೇಡಿ ಖಾದಿ, ನಿಜವಾಗ್ಲೂ ಇಷ್ಟ ಇದೆಯಾ, ಯಾಕೆ ಹಾಕೋಬೇಕು ಖಾದಿ ಹೇಳು ಅಂತ ಮತ್ತೊಬ್ಬ ಹುಡುಗಿನ ಕೇಳಿದ್ರಂತೆ, ಖಾದಿ ಯಾಕೆ ಹಾಕೋಬೇಕು ಅಂತ. ಆ ಕೇಳಿದಂತೆ, ಬಟ್ಟೆ ಹಗುರಾಗಿದೆ ಅಂದಂತೆ. ಹೌದು, ಇನ್ನೇನು ಕಾರಣ, ಒಗೆದ್ರೆ ಶುದ್ಧ ಆಗತ್ತೆ. ಹೌದು, ಮತ್ತೇನಾಗ್ತದೆ, ಮತ್ತಿದು ಜಾಸ್ತಿ ಬೆಲೆ ಇಲ್ಲ ಅನ್ಸುತ್ತೆ, ಕಮ್ಮಿ ಬೆಲೆ ಅನಿಸುತ್ತೆ. ಹೌದು, ಮತ್ತಿನ್ನೇನು ಅಂತ ಕೇಳಿದ್ರು. ಅವ್ರಿಗೆ ಗೊತ್ತಾಗಲಿಲ್ಲ, ಇದು ಯಾವುದೂ ಕಾರಣ ಅಲ್ಲ ಮಗು, ಮುಖ್ಯ ಖಾದಿ ಯಾಕೆ ಹಾಕೋಬೇಕು ಅಂದ್ರೆ. ನೋಡಿ ಎಷ್ಟು ಪೇಷನ್ಸ್ ಇದೆ ಮಗು ಹೇಳೋಷ್ಟು. ಯಾಕೆ ಹಾಕೋಬೇಕು ಗೊತ್ತಾ, ಈ ಖಾದಿ ಹೆಂಗೆ ಬರುತ್ತೆ ಗೊತ್ತಾ ನಿನಗೆ, ಯಾರೋ ನೂಲ್ತಾರೆ, ಹೊಟ್ಟೆಗಿಲ್ಲ ಪಾಪ ಅವ್ರಿಗೆ, ಆ ನೂತವ್ರಿಗೆ ದುಡ್ಡು ಹೋಗ್ತದೆ, ಆ ದುಡ್ಡಿಂದ ಬರುತ್ತೆ, ದುಡ್ಡು ಬರೋದಿದೆ ಬೇರೆ ದೇಶಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅದು, ಅದು ನಮ್ಮ ಜನಕ್ಕೆ ಮುಟ್ತದೆ, ಹೀಗಾಗಿ ನಮ್ಮ ಜನಕ್ಕೆ ಹೊಟ್ಟೆ ತುಂಬಿಸುವಂಥ ಒಂದು ಕೆಲಸ ಆಗಬೇಕು ಅಂತ ಖಾದಿ ಇದೆ, ದಿನ ಹಾಕೊಂಬರ್ತೀರಾ ಅಂತ ಕೇಳಿದ್ರು. ಇದನ್ನ ಹಾಕೊಂಬರ್ತೀವಿ ಅಂತ. ಈ ಹರಿಣಿಗೆ ಪಾಪ ಏನು ಹೇಳಿ ಕೂತಿದ್ದಾಳೆ, ಹಾಗೆ ನಿಂತಿದ್ದಾಳೆ ಆಕೆ. ಅವ್ರು ಬಂದು ಹೇಳಿದ್ರಂತೆ, ನಿನ್ನ ಹೆಸರೇನು ಅಂತ ಕೇಳಿದ್ರು ಹರಿಣಿ ಅಂತ ಹೇಳಿದ್ರು. ಆಕೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರಂತೆ, ನೀನು ಯಾಕೆ ಹಾಕೊಂಬರ್ಲಿಲ್ಲ ಗೊತ್ತಿಲ್ಲಮ್ಮ, ಏನೋ ಕಾರಣ ಇರಬೇಕು, ಇದು ನೀನು ಹಾಕ್ಕೊಂಡೇ ಬಂದಿರೋಳು, ಅಥವಾ ನಿನಗೆ ಹಾಕ್ಕೊಳ್ಳೋಕ್ಕೆ ಆಗ್ಲಿಕ್ಕಿಲ್ಲ ಅಥವಾ ಮರ್ತಿರ್ಬೇಕು. ಏನೇ ಇರಲಿ ಮಗು, ನಾನು ಮೆಚ್ಚುಗೋತೀನಿ ನಿನ್ನ ಪ್ರಾಮಾಣಿಕವಾಗಿದ್ದೀಯ ನೀನು. ಕೆಲವ್ರು ಏನು ಮಾಡ್ಬೋದಾಗಿತ್ತು, ಹಾಕೊಂಬಂದಿಲ್ಲಲ್ಲ, ನೀ ಆ ಪ್ರೇಯರ್ ಮೀಟಿಂಗಲ್ಲಿ ಇರಬೇಡ, ಹಿಂದೆ ಕೂತ್ಕೊಳ್ಳೋ, ಹೋಗಿ ಬೇರೆ ಕಡೆ ಕೂತ್ಕೊಂಡ್ಬಿಡು ಅಂತ ಕಳಿಸ್, ಬೇರೆ ರೂಮಲ್ಲಿ ಕೂಡಿಸ್ಬೋದಾಗಿತ್ತು. ಆದರೆ ಮಾಡಲಿಲ್ಲ, ನಿಂತಿದ್ಯಾ ನೀನು. ಆದರೆ ಮಗು ಇನ್ನೊಂದು ಹೇಳ್ತೀನಿ, ಅಪ್ರಾಮಾಣಿಕತನೇ ಬೇಡ, ಮೀನ್ ಹಾಕ್ಕೊಂಡ್ರೆ ನನಗೇನು ದುಃಖಿಲ್ಲ, ಆದರೆ ನಾಟಕ ಮಾತ್ರ ಮಾಡಬೇಡ, ಒಂದು ದಿವಸ ಖಾದಿ ಹಾಕೊಂಡು ನಾಟಕ ಮಾಡಬೇಡ ಅಂತ ಹೇಳಿದ್ರಂತೆ. ಪ್ರಿಟೆನ್ಷನ್ ಈಸ್ ವರ್ಸರ್ ದ್ಯಾನ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಫಾಲೋ ಮಾಡೋದಕ್ಕಿಂತ ಈ ನಾಟಕ ಮಾಡೋದಿದೆಯಲ್ಲ ಭಾಳ ಕೆಟ್ಟದಿದು, ನಾಟಕ ಮಾಡಬೇಡ ಅಂತ ಗಾಂಧೀಜಿ ಹೇಳಿದ್ರಂತೆ.

ಆನಂತರ ಮುಂದೆ ಸ್ವದೇಶಿ ಚಳವಳಿಯಲ್ಲಿ ಆದ್ಮೇಲೆ ಅಸಹಕಾರ ಆಂದೋಲನ ಆಯಿತು, ಅದು ಸ್ವಲ್ಪ ಕೈ ಮೀರಿ ಹೋಯಿತು. ಮುಂದೆ ತಮಗೆಲ್ಲ ಬಹಳ ಪ್ರಸಿದ್ಧವಾದಂತಹ ಘಟನೆ ಅದು, ಚೌರಿ ಚೌರಾ ಘಟನೆ. ಅಸಹಕಾರ ಆಂದೋಲನ ಎಷ್ಟು ದೇಶವನ್ನ ರೋಮಾಂಚನ ಮಾಡಿಬಿಟ್ಟಿತ್ತು ಅಂದ್ರೆ, ಒಂದು ಫೋಕಸ್ ಭಾರತಕ್ಕೆ ಸಿಕ್ಕದ್ದು ಅದು. ಎಲ್ಲರೂ ಭಾಗವಹಿಸ್ತಾ ಇದ್ರು, ಪ್ರಪಂಚ ಬ್ರಿಟಿಷ್ ಗವರ್ಮೆಂಟ್ ವಾಸ್ ವರಿಡ್ ಅಬೌಟ್ ಇಟ್, ಅವ್ರು ಗಾಬರಿ ಆಗ್ಬಿಟ್ಟಿತ್ತು. ಆ ಹಂತಕ್ಕೆ ಹೋದಾಗ ಆ ಚೌರಿ ಚೌರಾದಲ್ಲಿ ಆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಜನರ ಮೇಲೆ. ಇದೇ ಆ ಮನೆ ಆದ ಜಲಿಯನ್ ವಾಲಾಬಾಗ್ ಆದಾಗೇನೆ, ಅಮೃತಸರದಲ್ಲಿ ಆದಾಗೆ ಗುಂಡು ಹಾರಿಸಿದ ತಕ್ಷಣ ಇವರು ಹೋಗಿ ಹೊಡೆದು ಆ ಪೊಲೀಸರನ್ನೆಲ್ಲ ಪೊಲೀಸ್ ಠಾಣೆಯಲ್ಲಿ ಹಾಕಿ ಕೀಲಿ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಒಳಗಡೆ 22 ಜನ ಪೊಲೀಸರು ಸತ್ತೋಗ್ಬಿಟ್ರು. ಆ ಹಿಂಸೆ ಆದ ಸುದ್ದಿ ಕೇಳಿದ ತಕ್ಷಣ ಗಾಂಧಿ ಏನ್ ಮಾಡಿದ್ರು ಅಂದ್ರೆ, ಚಳವಳಿನ ಹಿಂತಕ್ಕೋತೇನೆ ಅಂದ್ಬಿಟ್ರು. ಬಹಳ ವಿಚಿತ್ರ ಘಟನೆ ಇದು. ಅವ್ರ ಹಿಂಬಾಲಕರಿಗೆ ಭಾರಿ ಶಾಕ್ ಆಗೋಯ್ತು. ನೆಹರು ಕೂಡ ಕೇಳಿದ್ರು, ಏನು ಜನ ಎಲ್ಲ ರೊಚ್ಚಿಗೆದ್ದಿದ್ದಾರೆ ಬ್ರಿಟಿಷರ ವಿರುದ್ಧ, ಈಗ ನೋಡಿ ಯಾರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ತಯಾರು ಮಾಡಿ ಎಲ್ಲ ಆಯುಧಗಳನ್ನು ತಗೊಂಡು ಹೋಗಿ ನಿಂತ್ಕೊಂಡ್ಬಿಟ್ಟು ಬೇಡ ಅಂತ ಕರ್ಕೊಂಬಂದ್ರೆ ಹೇಗೆ? ಜನ ಎಲ್ಲ ಒಂದಾಗಿದೆ, ಇಷ್ಟು ಒಂದಾಗೋದು ಕಷ್ಟ, ನಮ್ಮ ಜನ ಒಂದಾಗಿ ಉತ್ಸಾಹದಲ್ಲಿದ್ದಾರೆ ಬ್ರಿಟಿಷರನ್ನು ಬೆದರಿಸಬೇಕು ಅಂತ. ಅಂತ ಹೊತ್ತಿನಲ್ಲಿ ಚೌರಿ ಚೌರ ಆದದ್ದಕ್ಕೆ ಒಂದು ಘಟನೆ ಬಿಟ್ಬಿಡಿ, ಅದು ಹೋಗ್ಲಿ, ಯಾಕೆ ಹಿಂದೆ ತಗೋತೀರಿ ಅಂದಾಗ ಗಾಂಧೀಜಿನ ಮಾತು ಹೇಳ್ತಾರೆ, ಟು ಮೀ ಮೀನ್ಸ್ ಆರ್ ಆಸ್ ಇಂಪಾರ್ಟೆಂಟ್ ಆಸ್ ದಿ ಎಂಡ್ಸ್ ಅಂತ. ನನಗೆ ಸಾಧನೆ ಎಷ್ಟು ಮುಖ್ಯನೋ ಆ ಸಾಧನೆಯ ದಾರಿ ಕೂಡ ಅಷ್ಟೇ ಮುಖ್ಯ. ನನಗೆ ಹೇಗಾದರೂ ಮಾಡಿ ಸಾಧಿಸಬೇಕು ಅಂತಿಲ್ಲ, ನನ್ನ ದಾರಿ ಕೂಡ ನೈತಿಕತೆಯಿಂದ ಕೂಡಿರಬೇಕದು. ನನ್ನ ಜನ ಇನ್ನೂ ಅಸಹಕಾರಕ್ಕೆ, ಈ ಶಾಂತಿಯುತ ಚಳವಳಿ ತಯಾರಾಗಿಲ್ಲ ಅನಿಸುತ್ತೆ, ಇದು ಬೇಡ ಅಂತ ತಕೊಂಡ್ರು. ಎಷ್ಟು ಕಷ್ಟ ಆಯಿತು ಜನಕ್ಕೆ ಗೊತ್ತಾದ? ಗಾಂಧೀಜಿ ಬಹಳ ಅಪ್ರಿಯರಾಗ್ಬಿಟ್ರು ಜನಕ್ಕೆ, ಬಹಳ ಜನ ವಿರೋಧ ಮಾಡಿದ್ರು ಇವ್ರಿಗೆಲ್ಲ. ಏನ್ ಹಿಂಗ್ ಮಾಡ್ತಾರೆ ಗಾಂಧೀಜಿ, ಇವ್ ನಾಯಕತ್ವ ನಾವೇ ತಗೊಂಡ್ಬಿಡೋಣ ಮಾಡಿಬಿಡೋಣ ಅಂತ ರೋಷಾವೇಶದ ಮಾತಾಡಿದ್ದು ಉಂಟು ಅವಾಗೆಲ್ಲ. ನಂತರ ಮುಂದೆ ಗಾಂಧೀಜಿಗೆ ಅವರು ಸಾಬರಮತಿ ಆಶ್ರಮಕ್ಕೆ ಬಂದಾಗ ಪೊಲೀಸರು ಅರೆಸ್ಟ್ ಮಾಡ್ಕೋತಾರೆ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಇವ್ರ ಮೇಲೆ ಇವರು ಜನರನ್ನು ಉತ್ತೇಜನೆ ಮಾಡಿ ಈ ಹಿಂಸೆ ಕಾರಣ ಆದರು ಅಂತ. ಗಾಂಧೀಜಿ ಆರ್ಗ್ಯುಮೆಂಟ್, ಇವರೇ ಬ್ಯಾರಿಸ್ಟರ್ ಅಲ್ವಾ, ಆರ್ಗ್ಯುಮೆಂಟ್ ಹೇಗಿದೆ ಗೊತ್ತಾ? ಅವರು ತೀರ್ಮಾನ ಕೊಡೋದಕ್ಕಿಂತ ಮೊದಲೇ ಇವರೇ ಹೇಳ್ಬಿಡ್ತಾರೆ, ನೀವೇನು ಕೊಡ್ತೀರೋ ಗೊತ್ತಿಲ್ಲ ತೀರ್ಮಾನ, ನಾನು ತಪ್ಪಿತಸ್ಥ, ನಾನು ಮಾಡಿದ್ದೇನೆ, ನನ್ನ ಶಿಕ್ಷೆ ಆಗಬೇಕು ಇದಕ್ಕೆ. ನಾನು ನನ್ನ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಡದೆ ಕರೆ ಕೊಟ್ಬಿಟ್ಟೆ, ತಪ್ಪು ನನ್ನಿಂದಾಗಿದೆ, ನೀವು ಯಾವ ಶಿಕ್ಷೆ ಕೊಟ್ಟರು ಒಪ್ಕೊಳ್ಳೋಕೆ ತಯಾರಿದ್ದೀನಿ ನಾನು ಅಂತ. ಆ ಜಡ್ಜ್ ಎಷ್ಟು ದೊಡ್ಡ ಮನುಷ್ಯ, ಜಡ್ಜ್ ಏನು ಹೇಳ್ತಾನೆ ಅಂದರೆ, ಇದೇ ಥರದ ತಪ್ಪನ್ನು ತಿಲಕರ್ ಮಾಡಿದ್ರು, ಆವಾಗ ಅವ್ರಿಗೆ 6 ವರ್ಷ ಶಿಕ್ಷೆ ಕೊಟ್ಟಿದ್ದೆ, ನೀವು ಅದೇ ಮಟ್ಟದ ಜನ ಆದ್ದರಿಂದ ನಿಮಗೂ 6 ವರ್ಷ ಶಿಕ್ಷೆ ಕೊಟ್ಟಿದ್ದೇನೆ, ಇದು ನಿಮ್ಗೆ ಬೇಜಾರಿಲ್ಲ ಅಂತ ಅನಿಸುತ್ತೆ ಅಂತ ಜಡ್ಜು ಕೋರ್ಟ್ ಜಸ್ಟ್ ತೀರ್ಮಾನ ಕೊಡಬೇಕಾದ್ರೆ. ಆದರೆ ಗಾಂಧೀಜಿ ಹೇಳ್ತಾರೆ ಒಂದು ಮಾತನ್ನು ಹೇಳಿ, ಬೇಜಾರಲ್ಲ, ಸಂತೋಷ ಆಗಿದೆ, ಯಾರಿದ್ರೂ ಅಷ್ಟು ಕೊಡಲೇಬೇಕಾಗಿತ್ತು ನನಗೆ, ಇನ್ನೂ ನೀವು ನನಗೆ ಸಡಿಲವಾಗಿದ್ದೀರಿ ಅಂತ, ಯು ಆರ್ ಕೈಂಡ್ ಟು ಮೀ ಅಂತ. 6 ವರ್ಷ ಶಿಕ್ಷೆ ತಗೊಂಡ್ರು, ಜೈಲಿಗೆ ಹೋದರು. ಮುಂದೆ 2 ವರ್ಷಕ್ಕೆ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಅವ್ರನ್ನ ಬಿಡುಗಡೆ ಮಾಡಿದ್ರು. 24 ಬಿಡುಗಡೆ ಆಯಿತು.

ಆ ಹೊತ್ತಲ್ಲಿ ಗಲಾಟೆ ಆಯಿತು. ಯಾವಾಗ ಗಾಂಧೀಜಿ ಜೈಲಿಗೆ ಹೋದರೋ ಶಿಷ್ಯ ವರ್ಗದಲ್ಲಿ ಎರಡು ಮೂರು ಭಾಗ ಆಗ್ಬಿಡ್ತು. ಕೆಲವರು ಮುಂದುವರೆಸಬೇಕಾಗಿತ್ತು ಚಳವಳಿನ ಅಂತ ಅನ್ನೋರು, ಕೆಲವರು ಚಳವಳಿ ನಿಲ್ಲಿಸಿದ್ ಒಳ್ಳೇದಾಯ್ತು ಅಂತ ಕೆಲವರು, ಇನ್ನು ಕೆಲವರು ಬೇಡ ಬೇಡ ಉಸಾಬರನೇ ಬೇಡ ಇದು ಅಂತ ಕೆಲವರು. ಹೀಗೆ ಎರಡು ಮೂರು ಭಾಗ ಆದಾಗ ಗಾಂಧೀಜಿ ಬಹಳ ನೋವಾಯಿತು ಮನಸ್ಸಿಗೆ ಬಂದಮೇಲೆ. ತನ್ನ ಹಿಂಬಾಲಕರಲ್ಲಿ ಒಂದು ಒಪ್ಪಂದ ಇಲ್ಲಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ಕೂಡಿಸಿ ಹೇಳಿ, ಮತ್ತೆ ಇದೆಯಲ್ಲ ಅವ್ರ ವಸ್ತ್ರ, 24 ದಿವಸ ಉಪವಾಸ ಮಾಡಿದ್ರು. ಈ ಸಲ ಅಪೆಂಡಿಸೈಟಿಸ್ ಆಪರೇಷನ್ ಆಗಿ ಬಂದಿದ್ದಾರೆ, ಮೊದಲೇ ಆರೋಗ್ಯ ಸರಿ ಇಲ್ಲ, 24 ದಿವಸ ಉಪವಾಸ ಮಾಡಿದ್ರಂತೆ. ಉಪವಾಸ ಮಾಡಿ ಮತ್ತೆ ನೋಡಿ ಮುಂದೆ ಮತ್ತೆ ಮೂರು ವರ್ಷ ಸಕ್ರಿಯ ರಾಜಕಾರಣದಲ್ಲಿ ಭಾಗವಹಿಸ್ತಿಲ್ಲ, ಆಶ್ರಮದಲ್ಲೇ ಇದ್ರು. ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ರಾಜಕಾರಣ ಅನಲೈಸಿಸ್ ಮಾಡ್ತಾರೆ, ಪೊಲಿಟಿಷಿಯನ್ಸ್ ಅನಲೈಸ್ ಮಾಡ್ತಾರೆ. ಓನ್ಲಿ ಗಾಂಧಿ ಹ್ಯಾಸ್ ಡನ್ ದಿಸ್ ಇನ್ ದಿ ಪಾಸ್ಟ್, ನೋಬಡಿ ಎಲ್ಸ್ ಹ್ಯಾಸ್ ಡನ್. ಒಂದು ಉತ್ಸಾಹ ನಾಯಕರಾಗ್ಬಿಟ್ಟ ಮೇಲೆ ಹಿಂದೆ ಹೋಗಲ್ಲ. ಯಾರೋ ಒಬ್ರು MLA ಆದ್ರೆ ಚಟುವಟಿಕೆ ಇರ್ಬೇಕು ಅಂತಾರೆ, ಸುಮ್ಮನೆ ಇರಬಾರ್ದ್ರಿ, ಮುಂದಿನ ಇಲೆಕ್ಷನ್ ಹೋಗ್ಬಿಡುತ್ತೆ ನಮ್ದು, ಏನು ಮಾಡ್ತಾ ಇರ್ಬೇಕು, ನ್ಯೂಸ್ ಅಲ್ಲಿ ಬರ್ತಾ ಇರ್ಬೇಕು, ಹೊಟ್ಟೆಗೋ ಮಾಡಿ ಏನ ಕ್ರಿಯೆನ ಪ್ರಕಾರ ಏನ ಪ್ರಸಿದ್ಧ ಪುರುಷೋಭವ ಇರ್ಬೇಕು, ಅದೆಲ್ಲ ಮಾಡ್ಕೊಂಡಿರ್ಬೇಕು. ಆದ್ರೆ ಇಲ್ಲಿ ಗಾಂಧೀಜಿ ಏನ್ ಮಾಡ್ತಾರೆ, ಮತ್ತೆ 3 ವರ್ಷ ಹೀಗೆ ಒಂದು ಹಂತಕ್ಕೆ ಹೋಗ್ತಾರೆ, ನಿಲ್ತಾರೆ, ಇಂಟ್ರಾಸ್ಪೆಕ್ಷನ್, ಮತ್ತೆ 2 ವರ್ಷ, ಮತ್ತೆ 3 ವರ್ಷ ಹೋಗೋದು, ನಿಂತ್ಕೋತಾರೆ.

ಪ್ರಯತ್ನಪೂರ್ವಕವಾಗಿ ಎರಡು ವರ್ಷ ನಾನು ಇರೋಲ್ಲ, ನಾನು ಸೋಷಿಯಲ್ ಕಾರ್ಯ ಮಾಡ್ಕೊಂಡಿರ್ತೀನಿ ನಾನು ಅಂತ ಹೇಳಿದ್ದು ಬಿಡೋದು. ಆ ಪೀಕಿಗೆ ಹೋದವರು 1920 ಅತ್ಯಂತ ಪ್ರಮುಖ ಸ್ಥಾನದಿದ್ದಂಥ ಒಬ್ಬ ಗಾಂಧೀಜಿ ಮುಂದೆ ಮತ್ತೆ 3 ವರ್ಷ ಪತ್ತೆ ಇಲ್ಲ, ಹೋಗುದಿಲ್ಲ ರಾಜಕಾರಣಕ್ಕೆ, ಹಾಗೆ ಇದ್ರು. ಆಗ ಕರ್ನಾಟಕಕ್ಕೆ ಬಂದಿದ್ರು ಗಾಂಧೀಜಿ, ಕರ್ನಾಟಕಕ್ಕೆ ಬಂದಿದ್ರು. ಬಂದಾಗ 24ನೇದ್ದು ಬೆಳಗಾಮದ್ದು ಸಮ್ಮೇಳನದಾಗ ಕಾಂಗ್ರೆಸ್ ಅಧಿವೇಶನ ಆದಾಗ ಗಾಂಧೀಜಿ ಬಂದರು. ಬಂದಾಗ ಒಂದು ಪ್ರಕರಣ ಆದದ್ದು ಬಹಳ ಚೆನ್ನಾಗಿದೆ, ಒಂದು ಅಲ್ಲಿ ತುಂಬ ಹಿಡಿಸುವಂಥದ್ದು. ಬಾಪು ಹೇಗೆ ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಕೂಡ ಹಾಗೆ ಬಂದಿದ್ದೇನೆ. ಇವತ್ತು ಏನಾಯಿತು ಅಂತ ಹೇಳಿದರೆ ನೋಡಿ, ಮಳೆ ಸಂದರ್ಭ, ಮಳೆ ಬೇರೆ ಬೇರೆ ಅವಘಡಗಳು ಆಗ್ತಾ ಇರುತ್ತೆ. ನೆನಷ್ಟೇ ನಾನು ಮಾತಾಡಿ ಹೋಗಿದ್ದೆ ನಿಮ್ಮ ಹತ್ರ. ಸೊ ಇವತ್ತು ಬೆಳಬೆಳಗ್ಗೆ ನಮ್ಮ ಮನೆ ಕಡೆಯೇ ಒಂದು ಇನ್ಸಿಡೆಂಟ್ ಆಯಿತು. ಅದು ನಾಗೂರಿಗ ರೋಡಿ ಹತ್ರ ಒಂದು 3-4 ಮನೆಗಳಿದ್ದಂಥ ಒಂದು ಪ್ರದೇಶ, ಅದು ಬಾಡಿಗೆ ಮನೆಗಳು. ಅದರ ಹಿಂದುಗಡೆಯ ಒಂದು ಗೋಡೆ ಏನಿದೆ, ಸೊ ಅದು ಕುಸಿದು ಅದಕ್ಕೆ ಬೀಳ್ತದೆ. ಇಬ್ಬರು ಮಕ್ಕಳು, ಒಬ್ಬರು ತಾಯಿಯಂದಿರು, ಸೊ ಒಬ್ಬರು ಮರಣವನ್ನು ಹೊಪ್ತಾರೆ. ಆ ಪ್ರದೇಶಕ್ಕೆ ನಾನು ಹೋಗಿದ್ದೆ, ಬೆಳಗ್ಗೆ ಹೋಗುವಾಗ ಹೋಗಿ ಬಂದೆ. ಸೊ ಯಾವ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳು ಆಗ್ತದೆ ಅನ್ನೋದನ್ನು, ಇಬ್ಬರು ಪುಟಾಣಿ ಮಕ್ಕಳು ಇನ್ನೇನು ಭವಿಷ್ಯವನ್ನು ಕಾಣಬೇಕು ಅಂತ, ಅಲ್ಲಿದ್ದಂಥ ಒಂದು ವ್ಯವಸ್ಥೆ ಹೇಗಿತ್ತು, ಮಳೆಯ ಕಾಲದಲ್ಲಿ ಏನೇನೆಲ್ಲ ಅವಘಡಗಳು ಆಗ್ತದೆ ಅಂತ. ಅಂದರೆ ಎಷ್ಟೋ ವರ್ಷಗಳಿಂದ ಆ ಮನೇಲಿ ಇದ್ದವರು, ಅವರು ಅವರಿಗೆ ಆ ಹಿಂದ್ಗಡೆದ್ದಂಥ ಕಂಪೌಂಡ್ ವಾಲ್ ಬೀಳ್ತದೆ ಅನ್ನುವಂಥ ಆಲೋಚನೆ ಕೂಡ ಇರಲಿಕ್ಕಿಲ್ಲ. ಸೊ ಇನ್ಸಿಡೆಂಟ್ಗಳಾಗ್ತದೆ ನೋಡಿ. ಸೊ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆ, ಎಷ್ಟು ವಹಿಸಿದರೂ ಕೂಡ ಇಂಥ ಘಟನೆಗಳು ಆಗ್ತದೆ, ಆಗಬಾರ್ದು ಅನ್ನೋದು ನಾವೆಲ್ಲ

ಕೂಡ ಅಂದುಕೊಳ್ತೀವಿ, ಆದರೆ ಆಗಿ ಬಿಡ್ತದೆ. ನಾನಲ್ಲಿ ನೋಡ್ತಿರುವಾಗ ನನಗೆ ಅಲ್ಲಿ ಒಂದು ಮನೆಯಲ್ಲಿ ಅವರ ಒಂದು ಎದುರುಗಡೆ ಹಾಲ್ ಇದೆ, ಹಾಲ್ನ ಆ ಕಡೆ ಕಿಚನ್ ಇದೆ, ಅವರು ಕಿಚನ್ ಹತ್ರನೇ ಕಿಚನಲ್ಲೇ ಮಲಗೋದಂತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ಆ ಕಿಚನ್ನ ಮೇಲೆಗೇನೆ ಅದು ಬಿದ್ದು ಬಿಟ್ಟಿದೆ, ಯಾವುದು ಕಲ್ಲು. ಒಂದು ವೇಳೆ ಅವರು ಮಿಡ್ಲ್ ಅಲ್ಲಿ ಮುಂದೆ ಮಲಗಿದ್ರೆ ಅಂಥದ್ದೇನು ದೊಡ್ಡ ಇನ್ಸಿಡೆಂಟ್ ಆಗ್ತಿರ್ಲಿಲ್ವೇನೋ ಅನ್ನೋದೆಲ್ಲರ ಮಾತು. ಬಟ್ ಅಲ್ಲಿ ಇನ್ಸಿಡೆಂಟ್ ಆದಮೇಲೆ ನಾವು ಹೇಳ್ತೀವಿ ಆಗ ಆಗಿದ್ರೆ ಹೀಗಿತ್ತು, ಆಗದಿದ್ರೆ ಹೀಗಾಗ್ತಿತ್ತು ಅಂತ. ಬಟ್ ಸ್ಟಿಲ್ ಹಾಗಲ್ಲ ಅದು. ಅವರಿಗೆ ಅದರ ಬಗ್ಗೆ ಎಲ್ಲ ಏನು ಇಲ್ಲಿ ಮಲಗಿದ್ರೆ ಹಾಗಾಗ್ಬೋದು, ಅಲ್ಲಿ ಮಲಗಿದ್ರೆ ಹೀಗಾಗ್ಬೋದು ಅದರ ಆಲೋಚನೆ ಇರಲಿಕ್ಕಿಲ್ಲ. ಬಟ್ ಇನ್ಸಿಡೆಂಟ್ಗಳು ಆಗ್ತದೆ ಈ ಸಂದರ್ಭಗಳಲ್ಲಿ. ಕೆಲವೊಂದಿಷ್ಟು ಜನ ಅಲ್ಲಿನ ಏನು ಆ ತಡೆಗೋಡೆಯ ನಿರ್ಮಾಣ ಮಾಡಿದ್ದು ಸರಿಯಾಗಿಲ್ಲ ಅನ್ನುವಂಥ ಮಾತುಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಈ ಬಗೆಯಲ್ಲಿ ನಾವೇನು ಮುನ್ನೆಚ್ಚರಿಕೆ ವಹಿಸಬಹುದು ಅಥವಾ ಜಿಲ್ಲಾಡಳಿತ ಏನು ಮುನ್ನೆಚ್ಚರಿಕೆ ವಹಿಸಬಹುದು ಅನ್ನೋದು ಕೂಡ ನಾವಿಲ್ಲಿ ಬಹಳ ಗಮನಿಸಬೇಕಾದಂಥ ಅಂಶ ಅಂತ ನನಗಂತೂ ಅನ್ನಿಸ್ತಾ ಇದೆ. ಸೊ ಇಂಥ ಇನ್ಸಿಡೆಂಟ್ಗಳು ಆಗದೇ ಇರಲಿ ಅನ್ನೋದೇ ನಮ್ಮ ಆಶಯ. ಹೋದ ವರ್ಷ ಅಂಥದೇ ಮತ್ತೊಂದು ಘಟನೆ ಆಗಿರುವಂಥದ್ದು, ಒಂದು ತಾಯಿ ತನ್ನ ಮಕ್ಕಳನ್ನು ಕಳ್ಕೊಂಡಿರುವಂಥದ್ದು, ಅವರ ಕಾಲುಗಳನ್ನು ಕೂಡ ಕಳ್ಕೊಂಡಿರುವಂಥದ್ದು, ಇಂಥೆಲ್ಲ ಇನ್ಸಿಡೆಂಟ್ಗಳು ಪ್ರತಿ ವರ್ಷದಲ್ಲಿ ಒಂದೆರಡರಂತೆ ಆಗ್ತಾ ಇರ್ತದೆ. ಇದನ್ನು ನೋಡುವಾಗ ತುಂಬ ಬೇಸರ ಅಂತ ಅನಿಸ್ತದೆ. ಮಳೆಗಾಲ ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ, ಆದರೆ ಮಳೆಗಾಲ ಹೆಚ್ಚಿನ ಅವಘಡಗಳನ್ನು ಕೂಡ ತರ್ತದೆ ಅನ್ನೋದು ಕೂಡ ಅದು ಸತ್ಯ ಅನ್ನೋದನ್ನು ಕೂಡ ಹೇಳ್ತಾ. ಎನಿವೇಸ್, ಇವತ್ತು ಪತ್ರಿಕಾ ದಿನ ಬೇರೆ, ಅದರ ಬಗ್ಗೆ ಮಾತಾಡಬೇಕು. ನಿಮ್ಮಲ್ಲೊಂದೆರಡು ಪ್ರಶ್ನೆಗಳನ್ನೆಲ್ಲ ಕೇಳಬೇಕು, ಕೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡ್ತೇನೆ. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜಿ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಪ್ರಶ್ನೆ ಏನು ಅಂತ ಹೇಳಿದರೆ, ಇವತ್ತು ಜುಲೈ 1 ಪತ್ರಿಕಾ ದಿನ. ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಈ ಪತ್ರಿಕಾ ದಿನ ಅಂತೇಳಿ ಜುಲೈ 1 ತಾರೀಕನ್ನು ಆಚರಣೆ ಮಾಡೋದಕ್ಕೆ ಕಾರಣ ಏನು ಅಂತ ನಾನು ಇವತ್ತು ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ವಿಷಯವನ್ನು ಹೇಳ್ಬೋದೈತಿ. ಈ ಜುಲೈ 1 ಪತ್ರಿಕಾ ದಿನ ಅಂಥೇಳಿ ಆಚರಣೆ ಮಾಡಲಿಕ್ಕೆ ಕಾರಣ ಏನು ಅಂತ, ಯಾವುದಾದೊಂದು ದಿನ ಡೇಟ್ ಇರಬೇಕು ಅಂತೇಳಿ ಇನ್ನೊಂದು ರೀಸನ್ ಇರುತ್ತಲ್ವ. ಸೊ ಏನಿರ್ಬೋದು ಅಂತ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ. ಕಾಲ್ ಮಾಡಿ ಉತ್ತರ ಗೊತ್ತಿದ್ರೆ ಹೇಳಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು, ನೀವು ಹೇಳ್ಬೋದು. ಇದಕ್ಕಿಂತ ಮುಂಚೆ ಕೂಡ ನಾನು ಈ ವಿಷಯ ಮಾತಾಡಿದ್ದೆ ನಿಮ್ಮ ಹತ್ರ, ಏನಾದರೂ ನೆನಪಿದ್ರೆ ನನಗೆ ನೀವು ಹೇಳಿ ಆಯಿತಾ. ಕಾಲ್ ಮಾಡಿ ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ ಹೋಗಿದ್ದೆ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡಿ ನನಗೆ ಹೇಳ್ಬೋದು ಅಂತ. ಜುಲೈ 1 ಪತ್ರಿಕಾ ದಿನ ಅಂಥೇಳಿ ಆಚರಣೆ ಮಾಡಲಿಕ್ಕೆ, ಪ್ರೆಸ್ ಡೇ ಅಂಥೇಳಿ ಆಚರಣೆ ಮಾಡಲಿಕ್ಕೆ ಕಾರಣ ಏನು, ಏನು ರೀಸನ್ ಅಂಥೇಳಿ ಕಾಲ್ ಮಾಡಬೇಕಾ? ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ, ನೀವು ಆಲೋಚನೆ ಮಾಡುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಕಾಲನ್ನು ಮಾಡಿ ನೋಡುವ ಯಾರು ಉತ್ತರವನ್ನು ಕೊಡ್ತೀರಿ ಅಂತ ನಾನಂತೂ ಕಾಯ್ತಾ ಇದ್ದೇನೆ. ಬಹಳ ಒಂದು ಪ್ರಮುಖವಾದಂಥ ಕಾರಣ ಇದೆ. ನೋಡು, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಜಾನ್ ಅವರೇ, ಏನ್ ಹೇಳ್ತೀರಿ? ಓಕೆ, ಹರ್ಮನ್ ಮೊಗ್ಲಿನ್ ಅವರ ಜನ್ಮದಿನ, ಆ ಕಾರಣಕ್ಕೋಸ್ಕರ ಅದನ್ನ ಆಚರಣೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಜಾನ್ ಅವರು ಹೇಳ್ತಾ ಇದಾರೆ. ಸೊ ಇನ್ನು ಯಾರೆಲ್ಲ ಏನ್ ಹೇಳ್ತೀರಿ ಹೇಳಿ, ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂತ ಉತ್ತರ ನನಗೆ ನೀವು ಹೇಳ್ಬೋದು. ಯಾಕೆ, ಯಾವ ಕಾರಣಕ್ಕೋಸ್ಕರ ಜುಲೈ 1 ಪತ್ರಿಕಾ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅನ್ನೋದು ನಾನು ಕೇಳ್ತಾ ಇರುವಂಥ ಪ್ರಶ್ನೆ. ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ, ಯಾರಿಗೆಲ್ಲ ಗೊತ್ತಿದೆ, ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆ ಕಾಲ್ ಮಾಡಿ ಅನೇಕ ಜನರು ವಾಟ್ಸಪ್ ಮಾಡಿದ್ದೀರಿ, ಉತ್ತರಗಳನ್ನೆಲ್ಲ ಕೊಟ್ಟಿದ್ದೀರಿ. ಯಾರು ಏನು ಹೇಳಿದ್ದಾರೆ ಅದನ್ನು ಕೂಡ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜಿ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ, ಪ್ರಶ್ನೆಯನ್ನು ಕೇಳಿ ಹೋಗಿದ್ದೆ, ಯಾಕೆ ಜುಲೈ 1 ಪತ್ರಿಕಾ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ ಅನ್ನೋದು ನಾನು ಕೇಳಿದಂಥ ಒಂದು ಪ್ರಶ್ನೆ. ಏನಿರ್ಬೋದು ರೀಸನ್ ಅಂತ ಹೇಳಿ, ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲ್ ಮಾಡ್ಬೋದು, ನಿಮ್ಗೆ ಗೊತ್ತಿರುವಂಥ ಆನ್ಸರ್ ನನಗೆ ನೀವು ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳ್ಬೋದು. ಹಾಗೆಯೇ ಪತ್ರಿಕಾ ರಂಗದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಎಲ್ಲರಿಗೂ ಕೂಡ ಈ ದಿನದ ಶುಭಾಶಯವನ್ನು ಹೇಳಬೇಕು. ಶುಭವಾಗಲಿ, ಪತ್ರಿಕಾ ರಂಗ ಇನ್ನಷ್ಟು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲಿ ಅನ್ನುವಂಥ ಆಶಯದೊಂದಿಗೆ ಮುಂದಿನ ಕಾಲ್. ನಮಸ್ಕಾರ.
1: ಹಲೋ, ನಮಸ್ಕಾರ.
0: ನಮಸ್ತೆ ನಮಸ್ತೆ.
1: ಎಂಬತ್ತಿ ಜಂಚಿನ ಬರ್ತೇನೆ ಜೂನ್ 1 ಕತ್ಲೆ ಆಚರಣೆ ಮಾಡ್ತೇನೆ.
0: ಏನ್ ಹೇಳ್ತೀರಿ ಕಾಲ್ ಮಾಡಿ ನನ್ಗೆ ನೀವು ಹೇಳಿ, ಮುಂದಿನ ಕಾಲ್ ಇದ್ದಾರೆ ಏನ್ ಹೇಳ್ತಾರೆ ಕೇಳುವ. ನಮಸ್ಕಾರ.
2: ಹಲೋ, ನಮಸ್ತೆ.
0: ನಮಸ್ತೆ
2: ಕುಸುಮಾಕರ್.
0: ಕುಸುಮಾಕರ್ ಕೊಟ್ಟಾರ, ಏನ್ ಹೇಳ್ತೀರಿ ಕುಸುಮಾಕರಣ?
2: ಅದು ಇವತ್ತು ಡಾಕ್ಟರ್ ದಿನ.
0: ಯಾರು ಡಾಕ್ಟರ್?
2: ಇವತ್ತು ಉಂಟಲ್ಲ ಡಾಕ್ಟರ್ ಡೇ.
0: ಡಾಕ್ಟರ್ಸ್ ಡೇ ಅಲ್ವಾ?
2: ಹೌದು.
0: ಅದೇ ಯಾಕೆ ಹೇಳಿ ಬಿಡುವ, ಅದೇ ಯಾಕೆ ಇವತ್ತು?
2: ಅದು ಅದರ ಕತೆ ಎಲ್ಲ ಉಂಟು, ನಂಗೆ ಬರುದಿಲ್ಲ. ಅದು ರಿವೈಂಡ್ ಕೊಡ್ಲಿಕ್ಕೆ ಹೇಳ್ಬೇಕು ಮತ್ತೆ. ಅದು ಉದ್ದ ಉಂಟು, ನಂಗೆ ಅದು ತಿಳಿಯುದಿಲ್ಲ. ಅದು
0: ಡಾಕ್ಟರ್ ಡೇ ಯಾಕೆ ಅಂತ ಗೊತ್ತಿಲ್ಲ.
2: ಅದು ಫಸ್ಟ್ ಅದು ಡಾಕ್ಟರ್ ಇದ್ರಲ್ಲ, ಅವರು ಗಾಂಧೀಜಿಯ ಟೈಮಿಂಗ್ ಅಲ್ಲಿ ಇದ್ರಂತೆ. ಗಾಂಧೀಜಿ ಅವರು ಸತ್ಯಾಗ್ರಹ ಮಾಡುವಾಗ ಅಲ್ಲಿ ಹೋಗಿದ್ರಂತೆ. ಅವರ ದೇಖಭಾಲ್ ಅಂದ್ರೆ ನೋಡಿಕೊಡ್ಲಿಕ್ಕೆ ಅಂತ ಡಾಕ್ಟರ್. ಅವರ ಇದು ಅವರ ಹೆಸರು ಉಂಟು, ನೆನಪು ಬರುದಿಲ್ಲ.
0: ಫೈನ್, ನಾನು ಹೇಳ್ತೇನೆ. ಹಾಗೆ ಇನ್ನೊಂದು ಪ್ರಶ್ನೆ ಏನಾದ್ರು ಗೊತ್ತಿದ್ಯಾ, ಪತ್ರಿಕಾ ದಿನ ಯಾಕೆ ಅಂತ? ಗೊತ್ತಿಲ್ಲ. ಪರವಾಗಿಲ್ಲ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ನನ್ನ ಜೊತೆಗೆ ಪತ್ರಿಕಾ ದಿನಾಚರಣೆ ಜೊತೆಗೆ ಡಾಕ್ಟರ್ಸ್ ಡೇ ಕೂಡ ಇವತ್ತು, ಅದನ್ನು ಕೂಡ ನನಗೆ ನೆನಪು ಮಾಡಿದರು ನಮ್ಮ ಕುಸುಮಾಕರ್. ಅದರ ಬಗ್ಗೆ ಕೂಡ ನಾನು ಮಾತಾಡ್ತೇನೆ, ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಯಾರಿಗಾದರೂ ಇವತ್ತಿನ ಕಾರಣವನ್ನು ಸರಿಯಾಗಿ ಹೇಳಿದರೆ ನಾನು ಮುಂದಕ್ಕೆ ಹೋಗ್ತೇನೆ. ಒಬ್ರು ಕಾಲ್ ಇದ್ದಾರೆ. ನಮಸ್ಕಾರ.
3: ನಮಸ್ತೆ ಸರ್, ಜಯಪ್ರಕಾಶ್.
0: ಏನು ಹೇಳ್ತೀವಿ ಜಯಪ್ರಕಾಶ್ ಅವರೇ?
3: ಕನ್ನಡದ ಮೊದಲ ದಿನ ಪತ್ರಿಕೆ ಮಂಗಳೂರು ಸಮಾಚಾರ, ಅದರ ಅರ್ಮನ್ ಮೊಗ್ಲಿಂಗ್ ಅವರ ಜನ್ಮದಿನ ಆಗಿರ್ಬೇಕು ಆದ್ದರಿಂದ ಇವತ್ತು ಅದೇ ಪತ್ರಿಕಾ ದಿನಾಚರಣೆ.
0: ಓಕೆ ಓಕೆ ಓಕೆ ಓಕೆ, ಪತ್ರಿಕಾ ದಿನಾಚರಣೆಯ ಕಾರಣಕ್ಕೋಸ್ಕರ ಅಂತ ಹೇಳಿ ನಮ್ಮ ಜಯಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ. ಸೊ ಹತ್ರ ಹತ್ರ ಬಂದಿದ್ದೀರಿ ಎಲ್ಲರೂ ಕೂಡ. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಅದು ಎಲ್ಲಿ ಆಗಿದ್ದು? ಮಂಗಳೂರಲ್ಲಿ ಆಗಿದ್ದು. ಬಾಸೆಲ್ ಮಿಷನರೀಸ್ ಅದನ್ನು ಆರಂಭಿಸಿದ್ವು ಅನ್ನೋದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಅದು ಜುಲೈ 1 ಅದು ಏನು ಅದು ಬಿಡುಗಡೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಈ ದಿನವನ್ನು ಏನು ಪ್ರಕಟಣೆಯಾದಂಥ ಈ ದಿನವನ್ನು ನಾವು ಜುಲೈ 1 ಪ್ರಕಟಣೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಅದನ್ನು ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡುವಂಥದ್ದು. ಶೈಲಜಾ ಅವರು ಕೂಡ ಅದನ್ನು ಹೇಳಿದ್ದಾರೆ, ಮಂಗಳೂರು ಸಮಾಚಾರ ಪತ್ರಿಕೆ ಪ್ರಕಟಣೆ ಆದಂಥ ದಿನ, ಆ ಕಾರಣಕ್ಕೋಸ್ಕರ ಇದನ್ನು ಏನು ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಅಂತ ಹೇಳಿ ಶೈಲಜಾ ಅವರು ಕೂಡ ಹೇಳಿದ್ದಾರೆ. ಹಾಗೆಯೇ ಮಾಂಗ್ಲಿನ್ ಮೇರೆ ಮಂಗಳೂರು ಸಮಾಚಾರ ಪನ್ಪುನ ಕನ್ನಡ ಪತ್ರಿಕೆನ ಪ್ರಾರಂಭ ಮಲ್ತಿಯರು ಅವೆತ್ತ ನೆನಪುಗಾದೆ ಜುಲೈ 1 ಪತ್ರಿಕಾ ದಿನ ಪಂದು ಆಚರಣೆ ಮಲ್ಪುನು ಪಂದು ಎಂಕೊಂಜಿ ವಾಟ್ಸ್ಆ್ಯಪಡು ಮೆಸೇಜ್ ಬೈದಂಡ್. ಸೊ ಆ್ಯಂಡ್ ಮುಲ್ತತ್ ಒಂದು ಎಂಕ ಎನ್ನುಡು ಪಿದಾಯಿ ದೇಶದ ಬೈದಿನಂಚಿನ ಒಂಜಿ ಸಂದೇಶ ಆ್ಯಂಡ್ ಏರು ಪಂದು ಹಿಂಗೆ ಗೊತ್ತಾವೊಂದಿಜ್ಜಿ ಮಲ್ತಿರು ಒಂಜಿರ್ನ ಪುದರ್ ಏರು ಅಂದ್ರೆ ತಿರಿಪಾಯರಡ ಬಾರಿ ಎಡ್ಡೆತ್ತಂಡ್ ಪಂದ್ ಇಟ್ಲ ಪನ್ನೊಂದು. ಎಸ್, ರೈಟ್ ಆನ್ಸರನ್ನು ಕೊಟ್ಟಿದ್ದೀರಿ. ಉತ್ತರವನ್ನು ಕೊಟ್ಟಂಥ, ಆಲೋಚನೆಯನ್ನು ಮಾಡಿದಂಥ, ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತೇನೆ. ಹಾಡನ್ನು ಕೇಳ್ತಾ ಬನ್ನಿ. ಹಾಗೆಯೇ ಮತ್ತೊಂದು ಕೇಳ್ತಿರೋದೇನು ಅಂತೇಳಿ, ಡಾಕ್ಟರ್ಸ್ ಡೇ ಬೇರೆ ಇವತ್ತು. ಡಾಕ್ಟರ್ಸ್ ಡೇ ಈಗ ತಾನೇ ಕುಸುಮಾಕರ್ ಅವರು ಹೇಳಿದರು, ಒಬ್ಬರು ವೈದ್ಯರು, ಅವರು ಆರೋಗ್ಯ ಸಚಿವರಾಗಿದ್ದರು, ಅವರು ಗಾಂಧೀಜಿಯ ಸಮಯದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿದರು. ಅವರ ಒಂದು ನೆನಪಿಗಾಗಿ ಡಾಕ್ಟರ್ಸ್ ಡೇ, ಅವರ ಹುಟ್ಟಿದ ದಿನವನ್ನು ನಾವು ಡಾಕ್ಟರ್ಸ್ ಡೇ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅಂತ. ಆದರೆ ಆ ಡಾಕ್ಟರ್ನ ಹೆಸರು ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಯಾರಿಗಾದರೂ ಉತ್ತರ ಗೊತ್ತಿದ್ದರೆ ನನಗೆ ಕಾಲ್ ಮಾಡಿ ಹೇಳ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಕಾಲ್ ಮಾಡಿ ನಿಮಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಎಸ್, ಪ್ರಶ್ನೆಯನ್ನು ನಿಮ್ಮ ಹತ್ರ ನಾನು ಕೇಳಿ ಹೋಗಿದ್ದೇನೆ, ಅದರ ಜೊತೆಗೆ ಒಂದು ಅಪ್ಡೇಟ್ ಅನ್ನು ಕೊಡಬೇಕು. ಏನು ಅಂತ ಹೇಳಿದ್ರೆ, ಹೋದ ಸಲ ನೋಡಿ ಮಳೆಗಾಲಕ್ಕೆ ತುಂಬ ರಜೆ ಸಿಕ್ಕಿತ್ತು ಮಕ್ಕಳಿಗೆ. ಈ ಸಲ ಮಕ್ಕಳೆಲ್ಲ ಸ್ವಲ್ಪ ಬೇಸರದಲ್ಲಿದ್ದು ಜಾನೆ ಮಾರ್ರೆ, ರಜನೆ ಇಜ್ಜತ ವರ್ಷ ಜೋರು ಬರೋಂದು ಇಜ್ಜತ ಅಂತ. ಆ ಕಾರಣಕ್ಕೋಸ್ಕರ ನಾಳೆ ಜುಲೈ 2 ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಜಿಲ್ಲಾಡಳಿತ ಘೋಷಿಸಿದೆ ಮಳೆಯ ಕಾರಣಕ್ಕಾಗಿ. ಅದು ಕೂಡ ಅಂಗನವಾಡಿ ಕೇಂದ್ರ, ಶಾಲೆಗಳು ಹಾಗೂ PU ಕಾಲೇಜಸ್ಗಳಿಗೆ, ಅಂದರೆ 12ನೇ ತರಗತಿವರೆಗೆ ಮಾತ್ರ, ಅದರ ಅದಕ್ಕಿಂತ ಡಿಗ್ರಿ ಮಕ್ಕಳಿಗೆಲ್ಲ ಇಲ್ಲ. ಸೊ ಶಾಲೆಗೆ ರಜೆಯನ್ನು ಘೋಷಿಸಲಾಗಿದೆ ಮಳೆಗಾಗಿ ಅನ್ನುವಂಥ ನಾನು ಕೊಡ್ತಿರುವ ನ್ಯೂಸ್ ಅಪ್ಡೇಟ್. ಸೊ ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡಿ. ನಮಸ್ಕಾರ.
1: ಮಂಗಳಂಬಿಕೆ ಮಂಗಳೂರಿನ ಅದು ನೀವು ವೈದ್ಯರ ಬಗ್ಗೆ ಪ್ರಶ್ನೆ ಕೇಳಿದ್ದು, ಅದು ಬಿಧನ್ ಬಿಧೇನ್ ಚಂದ್ರ ರಾವ್ ಇರ್ಬೇಕು, ಬಿಪಿ ರಾವ್ ಅಂತ ಕರೀತಾರೆ.
0: ಹರೇ ಕೃಷ್ಣ. ನಮ್ಮ ಪ್ರೇಮ್ ಪ್ರದೀಪ್ ದಾಸ್ ಅವರು ಹೇಳ್ತಾ ಇದ್ದಾರೆ ನೋಡಿ, ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಯಾರಿಗೆಲ್ಲ ಹೇಳಲಿಕ್ಕಿದೆ ಉತ್ತರ ಕಾಲ್ ಮಾಡಿ ಹೇಳಿ. ಯಾರ ನೆನಪಿಗಾಗಿ ಡಾಕ್ಟರ್ಸ್ ಡೇ ಅನ್ನು ಆಚರಣೆ ಮಾಡ್ತಾರೆ, ಯಾರ ಬರ್ಡೇಗೋಸ್ಕರ ಇದನ್ನು ಆಚರಣೆ ಮಾಡುವಂಥದ್ದು, ಯಾರು ಆ ಅಂತ ಒಂದು ಮಹಾನ್ ವ್ಯಕ್ತಿತ್ವದ ವೈದ್ಯರು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ನನಗೆ ಶೈಲಜಾ ಅವರು ವಾಟ್ಸಪ್ ಅನ್ನು ಮಾಡಿದ್ದಾರೆ, ಬಿಪಿನ್ ಚಂದ್ ರಾಯ್ ಅಂತ ಅನ್ನೋ BC ರಾಯ್ ಅನ್ನುವಂಥ ಉತ್ತರವನ್ನು ಅವರು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಹೇಳ್ಬೋದು, ನಿಮ್ಮಲ್ಲೂ ಕೂಡ ಉತ್ತರ ಇದ್ದರೆ ಕಾಲ್ ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ. ಕಾಲ್ ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ ಅನ್ನೋದನ್ನು ಹೇಳ್ತಾ ಮತ್ತೊಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು, ಮಾಡ್ತೇನೆ. ಹಾಗೆಯೇ ಸ್ವಲ್ಪ ಹೊತ್ತಲ್ಲಿ ಇವತ್ತಿನ ಈ ದಿನದ ಸ್ವಲ್ಪ ಸುದ್ದಿಯನ್ನು ಕೂಡ ಹೇಳಬೇಕು. ಕೇಳ್ತಿರೋದು ರೇಡಿಯೋ ಸಂಜೆ. ಅವರು ಕಾಲರ್ ಕೂಡ ರೆಡಿ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ ಸರ್, ಇವತ್ತು ಡಾಕ್ಟರ್ಸ್ ಡೇ ಅಲ್ವಾ? ಯಾರು ಯಾರ ನೆನಪಿಗಾಗಿ ಡಾಕ್ಟರ್ಸ್ ಡೇ ಅನ್ನು ಆಚರಣೆ ಮಾಡ್ತಾರೆ?
2: ಅದು BC ರಾಯ್ ಅಂತ ಒಬ್ರು ಇದ್ದಾರೆ.
0: ಓಕೆ,
2: ಅವ್ರ ನೆನಪಿಗಾಗಿ ಮಾಡೋದು.
0: ಬಿಪಿನ್ ಚಂದ್ರ ರಾಯ್ ಅಲ್ವಾ? ಚಂದ್ರಶೇಖರ್ ಅವರು ಹಾಸನದಿಂದ ಕಾಲ್ ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್ ನಿಮ್ಮ ಜೊತೆಗಿದ್ದೀನಿ. ಇವತ್ತಿನ ಇಂದಿನ ಸುದ್ದಿಗಳನ್ನೊಮ್ಮೆ ರಪರಪ ನೋಡ್ತಾ ಬರೋಣ. ರಾಜಕೀಯ ಲಾಭಕ್ಕಾಗಿ ರಾಮನ ಹೆಸರನ್ನ ಬಳಸಿಕೊಳ್ತಾ ಇದೆ ಕೆಲವು ಪಕ್ಷಗಳು, ಆದರೆ ಆಮ್ ಆದ್ಮಿ ಪಕ್ಷವು ಪ್ರಾಮಾಣಿಕ ಕೆಲಸಗಳ ಮೂಲಕ ಸನಾತನ ಮೌಲ್ಯಗಳಿಗೆ ಬದ್ಧವಾಗಿದೆ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದಂಥ ಒಂದು ಹೇಳಿಕೆ ಇವತ್ತು ಮಾಧ್ಯಮದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಗೋಹತ್ಯೆಗೆ ಸಂಪೂರ್ಣ ನಿಷೇಧ ಹೇರಿ ಮದ್ರಾಸ್ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿವಂಥದ್ದು ಮೇ 28 ಬಕ್ರೀದ್ ಹಬ್ಬದ ಮುನ್ನಾ ದಿನವಾಗಲಿ ಅಥವಾ ಯಾವುದೇ ದಿನದಲ್ಲಾಗಲಿ ರಾಜ್ಯದಾದ್ಯಂತ ಯಾವುದೇ ಹಸು ಅಥವಾ ಕರುವನ್ನು ಹತ್ಯೆ ಮಾಡದಂತೆ ನೋಡಿಕೊಳ್ಳಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ಮಹಾನಿರ್ದೇಶಕರ ನಿರ್ದೇಶನ ನೀಡಿದ್ದ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ ಅನ್ನುವಂಥದ್ದು. ಇನ್ನು ಜನರಿಗೆ ತುಂಬ ಹತ್ತಿರವಾಗಿರುವ ಕಂದಾಯ ಇಲಾಖೆಯು ಎಲ್ಲ ಇಲಾಖೆಗಳು ಕೂಡ ತಾಯಿ ಇದ್ದಂತೆ, ಇದರ ಅಧಿಕಾರಿಗಳು ಸಿಬ್ಬಂದಿ ನಿಷ್ಠೆಯಿಂದ ಕೆಲಸ ಮಾಡಬೇಕು, ಯಾವುದೇ ಕಡತಗಳು ವಿಲೇವಾರಿಯಾಗದೆ ಮೇಜಿನ ಮೇಲೆ ಬಾಕಿ ಉಳಿಬಾರದು ಅಂತ ಹೇಳಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಯುರೋಪ್ನಲ್ಲಿ ದಾಖಲೆ ಮಟ್ಟದ ಬಿಸಿಗಾಳಿ ಆತಂಕ ಸೃಷ್ಟಿಸಿರುವಂಥ ಬೆನ್ನಲ್ಲೇ ಅಮೆರಿಕ ಮತ್ತು ಕೆನಡಾದಲ್ಲೂ ಕೂಡ ಬಿಸಿಗಾಳಿ ಎಚ್ಚರಿಕೆ ನೀಡಲಾಗಿದೆ. ಅಮೆರಿಕದಲ್ಲಿ ಸುಮಾರು 12 ಕೋಟಿ ಮಂದಿಗೆ ಬಿಸಿಗಾಳಿಯ ಪರಿಣಾಮ ತಟ್ಟಲಿದೆ ಅಂತ ಹೇಳಿ ರಾಷ್ಟ್ರೀಯ ಹವಾಮಾನ ಸೇವೆ ಮುನ್ನೆಚ್ಚರಿಕೆಯನ್ನು ನೀಡಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಅಮೆರಿಕ ನೆಲದಲ್ಲಿ ಜನಿಸುವ ಎಲ್ಲ ಮಕ್ಕಳಿಗೆ ಸಂವಿಧಾನಿಕವಾಗಿ ಸಿಗುವ ಜನ್ಮಸಿದ್ಧ ಪೌರತ್ವ ರದ್ದುಗೊಳಿಸಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದ ಪ್ರಯತ್ನವನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿರುವಂಥದ್ದು ಭಾರತೀಯರಿಗೆ ಸ್ವಲ್ಪ ಏನು ಒಂದು ಮಟ್ಟಿನ ಸಂತೋಷವನ್ನು ನಿರಾಳತೆಯನ್ನು ನೀಡಿದೆ ಅನ್ನೋದು ಕೂಡ ಇವತ್ತಿನ ಸುದ್ದಿಗಳಲ್ಲಿ ಒಂದಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್. ನೀವು ರಪರಪ

ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್ ನಿಮ್ಮ ಜೊತೆ ಇದ್ದೀನಿ. ಸೊ ಪ್ರಶ್ನೆ ಏನಾಗ್ತಾನೆ ಕೇಳಿದೆ, ಉತ್ತರವನ್ನು ಕೂಡ ಕೊಟ್ಟಿದ್ರಿ. ಬಿಪಿನ್ ಚಂದ್ರ ರಾಯ್, ಬಿ ಸಿ ರಾಯ್ ಅವರ ಜನ್ಮದಿನಕ್ಕೋಸ್ಕರ ಡಾಕ್ಟರ್ಸ್ ಡೇ ಆಚರಣೆ ಮಾಡುವಂಥದ್ದು. ಎಲ್ಲ ಡಾಕ್ಟರ್ಸ್ ಕೂಡ

0: ಡಾಕ್ಟರ್ಸ್ ದಿನದ, ವೈದ್ಯರ ದಿನದ ಶುಭಾಶಯವನ್ನು ಹೇಳಿದೆ. ನಮ್ಮ ಸಾರಂಗಕ್ಕೆ ಎಷ್ಟು ಡಾಕ್ಟರ್ಸ್ಗಳು ಬಂದರು ಅಂತ ಹೇಳಿ ಲೆಕ್ಕ ಇಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ಅಷ್ಟು ಡಾಕ್ಟರ್ಸ್ಗಳು ಬಂದು ಹೋಗಿದ್ದಾರೆ. ಯಾಕೆಂಥೇಳಿದರೆ ನಮ್ಮ ಹಲೋ ಡಾಕ್ಟರ್ ಕಾರ್ಯಕ್ರಮವೇ, ಹಲೋ ವೆಲ್ನಾಕ್ ಅಥವಾ ಹಲೋ ವೆಲ್ನಾಕ್ ಡಾಕ್ಟರ್ ಕಾರ್ಯಕ್ರಮವೇ ಸುಮಾರು 215 ಸಂಚಿಕೆ ಮೀರಿ ಹೋಯಿತು. ಅದರ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಮಾತಾಡಲಿಕ್ಕೆ ಡಾಕ್ಟರ್ಗಳು ಬಂದು ಹೋಗಿದ್ದಾರೆ. ಎಲ್ಲ ವೈದ್ಯರಿಗೂ ಕೂಡ, ಸೇವೆಯನ್ನು ಮಾಡ್ತಿರುವಂಥ ಎಲ್ಲ ವೈದ್ಯ ವರ್ಗಕ್ಕೂ ಕೂಡ ಡಾಕ್ಟರ್ಸ್ ಶುಭಾಶಯ, ನಿಮ್ಮ ಸೇವೆ ಅತ್ಯಮೂಲ್ಯ ಅನ್ನುವುದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನನಗೆ ಆಗ್ತಾನೆ ಮೆಸೇಜನ್ನು ಮಾಡಿದವರು ಹರ್ಮನ್ ಮೊಗ್ಲಿನ್ ಅವರ ಮಂಗಳೂರು ಸಮಾಚಾರ ಪತ್ರಿಕೆ, ಕನ್ನಡದ ಮೊದಲ ಪತ್ರಿಕೆ, ಜುಲೈ 1 ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಅಂತೇಳಿ ರೋಹಿಣಿಯವರು ಮನೆಯಲ್ಲಿಂದ ರೋಹಿಣಿ ಶೆಟ್ಟಿಯವರು ನನಗೆ ಕಳಿಸಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸಿದ್ದೇನೆ. ಅದಕ್ಕಿಂತ ಮುಂಚೆ ಏನು ಗೊತ್ತಾ, ಪ್ರೆಸ್ ಹಾಗೂ ಮಂಗಳೂರು ಸಮಾಚಾರದ ಬಗ್ಗೆ ನಾನು ರಿವೈಂಡ್ ಕುಡ್ಲದ ಮೂಲಕ ಅದರ ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನವನ್ನು ಈ ಹಿಂದೆ ಮಾಡಿದ್ದೆ. ಅದನ್ನು ಮತ್ತೆ ಈ ಹೊತ್ತಿಗೆ ನಿಮಗೋಸ್ಕರ ಪ್ಲೇ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಸೊ ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇ.
1: ರಿವೈಂಡ್ ಕುಡ್ಲಾ ಬೈ ಆರ್ಜೆ ಅಭಿಷೇ. ಕನ್ನಡದ ಸುರೂತ ನ್ಯೂಸ್ ಪೇಪರ್ ಪುಟದಿನಿ ನಮ್ಮ ತುಳುನಾಡು ಅಂಚನೆ ನಮ್ಮ ಕುಡ್ಲದ ಸುರೂತ ಪ್ರೆಸ್ ಓಪನ್ ನಿಕ್ಲೇ ಗೊತ್ತುಂಡ ಬಲೆ ಒಂಚೂರು ತೆರೆಯೋನ್ಗ ಒಂದು ರಿವೈಂಡ್ ಕುಡ್ಲಾ. ಸಾರತ್ತ 834 ಬಾಜಿಲ್ ಮಿಷನ್ ಜರ್ಮನ್ ಇರ್ದು ಭಾರತಕ್ಕೆ ಬರ್ಪುಂಡು ಅಕುಲು ನಮ್ಮ ತುಳುನಾಡುಗಳ ಖಾರ್ದಿ ಪೇರು. ಮುಲ್ತ ಭಾಷೆಗೆ ಪ್ರಭಾವಿತರಾಯಿನಂಚಿನ ರೆವರೆಂಡ್ ಹರ್ಮನ್ ಫೆಡ್ರಿಕ್ ಮೊಗ್ಲಿಂಗ್ ಮೂಲ್ಬತ್ತದ ಕನ್ನಡ ಭಾಷೆನ ತುಳು ಭಾಷೆನ ಕಲ್ಪುವೆರು. ಸಾರತ್ತ 441 ಕುಡ್ಲದ ಬಲ್ಮಟೊಡು ಬಾಜಿಲ್ ಮಿಷನ್ ಪ್ರೆಸ್ ಶುರು ಆಪುಂಡು. ಒಂದು ಕುಡ್ಲದ ಸುರೂತ ಪ್ರೆಸ್ ಆಪುಂಡು. ಮುಲ್ಪ ಅಚ್ಚಿ ಸುರು ಆಪಿನಿ ಕಲ್ಲಚ್ಚು ಮುದ್ರ ನೋಡು. ಇತ್ತೆಲ್ಲ ಈ ಪ್ರೆಸ್ ಬಲ್ಮಟ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಪಂಪಿ ಪುದರ್ಡ ನಡತೊಂದುಂಡು. ಸಾರತ್ತ 843 ತಾರೀಕದಾನಿ ಕನ್ನಡದ ಸುರೂತ ಪತ್ರಿಕೆ ಮಂಗಳೂರು ಸಮಾಚಾರ ಕಲ್ಲಚ್ಚುಡು ಅಚ್ಚಾದ ಪ್ರಕಟ ಆಪುಂಡು. ಈ ಪತ್ರಿಕೆದ ಸಂಪಾದಕರು ಹರ್ಮನ್ ಮೊಗ್ಲಿಂಗ್. ಈ ಪತ್ರಿಕೆ ಸಾರತ್ತ 844 ಪ್ರಕಟ ಆಪುಂಡು. 5 ಬೊಕ್ಕ ಕನ್ನಡ ಸಮಾಚಾರ ಬಂದು ಬಳ್ಳಾರಿ ಡಿತ್ತಿ ಲಂಡನ್ ಮಿಷನ್ ಪ್ರೆಸಿಡ್ ಮುದ್ರಣಾಯರ ಶುರುವಾಂಡು. ಮಂಗಳೂರು ಸಮಾಚಾರ ಆರಂಭ ಆಯಿನ ನೆನಪುಗಾದು ಇತ್ತೆಲ್ಲ ಜುಲೈ 1 ತಾರೀಕನ್ನು ನಮ್ಮ ಕರ್ನಾಟಕದ ಪತ್ರಿಕಾ ದಿನ ಬಂದ ಆಚರಣೆ ಮಲ್ಪುವರು. ಸುಮಾರು 108 ಇತಿಹಾಸ ಪುನಂಚಿನ ಮಂಗಳೂರು ಸಮಾಚಾರ ಅಂಚನೆ ಬಾಜಿಲ್ ಮಿಷನ್ ಪ್ರೆಸ್ ನಮ್ಮ ಕುಡ್ಲಡುಂಡು ಪನ್ಪಿನನೆ ನಂಕ ಮಾತ್ರೆಗ್ಲ ಪೆರ್ಮೆ.
2: Rewind Kudla by RJ Abhishek.

ನಿಖಿಲ್ಗೆ ನೊಂದುಪ್ಪಿನಿ ರೇಡಿಯೋ ಸಾರಂಗ್ ನಾಟ್ 7.8 ಎಫ್ಎಂ. ಇನಿತ ತುಳು ಕಾರ್ಯಕ್ರಮಗು ನಿಖಿಲೆಗ ಮಾತಿರೆಗ್ಲ ಮೋಕಿದಿಂಜಿ ಸೊಲ್ಮೆಲು. ಇನಿತ ಈ ಕಾರ್ಯಕ್ರಮಡ್ ಇಂಚಿಪ್ಪ ಕಲ್ಕೂರ ಪ್ರತಿಷ್ಠಾನ ರಿಜಿಸ್ಟರ್ ಕುಡ್ಲ ಅಂಚನೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಸಹಯೋಗಡು ನಡತಿನ ಸಾವಯವ ಹಲಸು ಮಾವು ಮೇಳ ಈ ಲೇಸಿಡ್ ಪುರಾಣ ಪ್ರವಚನ ಸಂತ ಕವಿ ಕನಕದಾಸರ್ನ ರಾಮಧಾನ್ಯ ಚರಿತ್ರೆ ತುಳು ವಾಚನ ಅಂಚನೆ ವ್ಯಾಖ್ಯಾನ ಪ್ರವಚನ ಮಲ್ತಿನಾರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾವ್ಯ ವಾಚನ ಮಲ್ತಿನಾರ್ ತೋನ್ಸೆ ಪುಷ್ಕಳ್ ಕುಮಾರ್.

ಸಜ್ಜನ ಬಂಧುಗಳಿಗೆ ಮಾತ್ರೆಗಳ ಗೌರವದ ವಂದನೆಗಳು. ಕಲ್ಕುರ ಪ್ರತಿಷ್ಠಾನದ ನೆಲೆಲಿಡು ಇನಿ ಬರಿ ಮಲ್ಲ ಒಂಜಿ ಪರ್ವ ಪೆಲಕಾಯಿ ಬೊಕ್ಕ ಕುಕ್ಕುದ ಪರ್ವ. ಈ ಪುರತೊಡು ಸಾಂಸ್ಕೃತಿಕ ಕಾರ್ಯಕ್ರಮಲಿಡು ಎಂಗಲು ಒಂಜಿ ಪುರಾಣ ಪ್ರವಚನ ದೀಪರಂಜನ ಒಂಜಿ ಯೋಚನೆ ಬೈದ. ಬಹುಶಃ ಈ ಕಾರ್ಯಕ್ರಮಕ್ಕೆ ಒಂಬು ಲೆಕ್ಕ ಈ ವಾಚನ ಪ್ರವಚನ ಒಯ್ದು ಮಾಲ್ಪೊಳಿಂದು ಬಂದಾಗ ಪಕ್ಕನೆ ಎಂಕ್ಲಿಗೆ ನೆನಪಾಯಿನಿ ಸಂತ ಕವಿ ಕನಕದಾಸರು ಬರೆಯಿನಂಚಿನ ರಾಮಧಾನ್ಯ ಚರಿತ್ರೆ. ನಮ್ಮ ಕರ್ನಾಟಕದ ಇರುವೇರು ಹರಿದಾಸರು ಪುರಂದರದಾಸರು ಬೊಕ್ಕ ಕನಕದಾಸರು ದಾಸ ಸಾಹಿತ್ಯಡು ಮಲ್ಲ ಬೇಲೆ ಬೆಂದಿನಕುಳು. ಇಂಚೋಗು ಕರ್ನಾಟಕ ಸರಕಾರ ಕನ್ನಡ ಸಂಸ್ಕೃತಿ ಇಲಾಖೆದ ನಿರೆಲಿಡು ಸಂತ ಕವಿ ಕನಕದಾಸರನ್ನ ಐನಾಜಿ ಕಾವ್ಯಲನ್ನು ನಮ್ಮ ದೇಶದ 14 ಭಾಷೆಲಡು ತರ್ಜಿಮೆ ಮಲ್ಪಣಂಚಿನ ಮಲ್ಲ ಒಂಜಿ ಬೇಲೆ ಮಲ್ದಳು. 2014 ಅವು ಶುರುವಾತಳು. ಅವು ಮುರಣಿ ಕೋಡಿಯತ್ತದು ಹೋಯ್ ತಿಂಗಳು ಬೆಂಗಳೂರು. ಆ 14 ಭಾಷೆದ ಕನಕದಾಸನ ಕೃತಿಲು ಬುಡುಗಡೆಯಾಡು. ಆಯ್ತು ತುಳು ಭಾಷೆಗಳ ಅವು ತರ್ಜಿಮೆ ಆತಂಡು. ಆ ತುಳು ಭಾಷೆದ ತಂಡುಡು ಎಂಕುಳ್ಳ ಇತ್ತನಕ್ಕೆ ಸಂತ ಕವಿ ಕನಕದಾಸರು ಬುಕ್ಕ ತತ್ವಪದ ಕಾರ್ಯರನ್ನ ಅಧ್ಯಯನ ಕೇಂದ್ರ ಪಂಡದು ನಮ್ಮ ಕನ್ನಡ ಸಂಸ್ಥೆ ಇಲಾಖೆಡು ಉಂಡು. ಆಯ್ತ ನಿರೆಲಿಡು ಆಯ್ನಂಚಿನ ಮಲ್ಲ ಬೇಲೆ ಒಂದು ತುಳುತ ಈ ತರ್ಜಿಮೆದ ಕೆಲಸಡು ಎಂಕುಳು ಐನಾಜಿ ಜನ ಬೇಲೆ ಬಂದ. ಇಂಥ ಈ ಕಾರ್ಯಕ್ರಮಕ್ಕೂ ರಾಮಧಾನ್ಯ ಚರಿತ್ರೆ ಎಂಕುಳದೆ ತೊಂದ. ಬಹುಶಃ ರಾಮಧಾನ್ಯ ಚರಿತ್ರೆ ವಾಚನ ಪ್ರವಚನ ರೂಪಡಾಪಿನ ಇಂದು ಪ್ರಥಮವಾದ ನಂಚ ಅದೊಂದು ದಾಖಲೆ ಅದು ಒರಿಪುಂಡು ಬಂಡದು ಯಾನು ತೆರಿದೆ. ಈ ಒಂಜಿ ಕನ್ನಡ ಭಾಷೆಡಿತನ ಕನಕರನ ಸಾಹಿತ್ಯಗಳು ಅವು ಮೋಹನ ತರಂಗಿಣಿ ಆದಿಪ್ಪು, ಕೀರ್ತನೆಗಳು ಬುಕ್ಕ ಮುಂಡಿಗೆಲು ಆದಿಪ್ಪು, ಹರಿಭಕ್ತಿ ಸಾರ ಆದಿಪ್ಪು, ರಾಮಧಾನ್ಯ ಚರಿತ್ರೆ ಆದಿಪ್ಪು, ನಳ ಚರಿತ್ರೆ ಆದಿಪ್ಪು. ಒಂದು 14 ಭಾಷೆಗೆ ತರ್ಜಿಮೆ ಆತನು. ತುಳುಟು ವಾರ ಪುರ್ಲಕಂಠದ ತರ್ಜಿಮೆನು ವಿದ್ವಾಂಸರು ಮಲ್ದೇರು. ರಾಮಧಾನ್ಯ ಚರಿತ್ರೆದ ಒಂಜಿ ತೋರ ಮಟ್ಟದ

0: ವಚನ ಪ್ರವಚನ ಇಡೀ ಕಾವ್ಯಕ್ಕೂ ಎಂಗ್ಲಿಗೆ ದಿಂಜ ಹೊರತು ಬೋಡಪ್ಪಂಡು ಅಲ್ಪ ಅಲ್ಪ ಪೆಜ್ಜಿದು ಆಯ್ತಕ್ಕೆ ಮಲ್ತಿನಂಚಿನ ಆ ಒಂಜಿ ಪದೊಲಿನ ದುಂಬುದಿ ಒಂದು ಐದ ವ್ಯಾಖ್ಯಾನ ಮಲ್ಪಿರ ದುಂಬಲಿಪ ದುಂಬತ್ತಾದು ದೇವತಾ ಸ್ತುತಿನ ಕನಕದಾಸರು ಎಂಚ ಮಲ್ದಿರ ತುಲುಟು ಎಂಜ ಬತ್ತಿನ ತುಳೆ
1: ಸಿರಿ ಲಕುಮಿನರಸು ಸಿಂಧು ಶಯನ ಮುರವೈರಿ ಮುನಿಕುಲ ಪೂಜೆ ಮಲ್ತಿನ ಸಿರಿ ಲಕುಮಿನರಸು ಸಿಂಧು ಶಯನ

0: ಒಂದು ನಾರಾಯಣ ದೇವರನ್ನ ಸ್ತುತಿ ಅಂಡ ಐದು ಬೊಕ್ಕ ಈಶ್ವರನ ಬೊಕ್ಕ ಅಪ್ಪೆ ಸರಸ್ವತಿನ ಗಣಪತಿನ ಸ್ಮರಣೆ ಎಲ್ಲ ಅರಮಲ್ ತೊಂದುಳ್ಳರು ಕೇಂದ್ರ
1: ಗಿರಿಜನರ ಸುನು ಸುಗಿತ್ ಲಕುಮೀಪತಿ ನಡಿತಾಮರೆಗ್ ಅಡ್ಡಬೂರ್ದು ಗಿರಿಜನರ ಸುನು ಸುಗಿತು ಲಕುಮೀಪತಿ ನಡಿತಾಮರೆಗ್ ಅಡ್ಡಬೂರ್ದು

0: ಕೊಂಜಿ ಮಹಾಕಾವ್ಯನು ಕವಿನಕ್ಲು ಬರೆನಗ ದುಂಬೊತ್ತ ದೇವತಾಸ್ತುತಿ ಮಲ್ಪನಂಚಿನ ಕ್ರಮ ಗಣಕುಲ್ನ ಉಲ್ಲಾಯೇ ತಲೆಪುಲಿನ ಕಲಪಿನಂಚಿನ ಗಣಪತಿ ದೇವೇರು ಅಂಚನೆ ಶ್ರೀಮನ್ನಾರಾಯಣ ದೇವೇರು ಬ್ರಹ್ಮ ಮಹೇಶ್ವರ ಪಾರ್ವತಿ ಇಂಚ ಬೇತ ಬೇತ ದೇವತಾಸ್ತುತಿನ ಕನಕದಾಸರೆಲ್ಲ ಮುಲ್ಪ ಮಲ್ತೊಂದುಳ್ಳೇರು ಐತು ಒಟ್ಟು ಬರವುದಪ್ಪೆ ಸಾರದೆನ್ನಲ ಸುಗಿತೊಂದು ಇನಿತ ಈ ಒಂಜಿ ಕಾವ್ಯನ ದುಂಬು ದೀಪೆ ಬಣ್ಣದು ಸಜ್ಜನರನ್ನ ದುಂಬು ದೀಪೆ ಬಣ್ಣದು ಆರು ಪನೋನ್ವೇರು ಮುಂದು ರಾಮಾಯಣದ ಒಂಜಿ ಕತೆ ವಾಲ್ಮೀಕಿ ರಾಮಾಯಣಡು ನಮ್ಮ ನಿನ್ನ ನಾಡರ ಪೊಣ್ಣಂದು ತಿಕ್ಕಂದು ಇಂದು ಕನಕದಾಸರನವೇ ಒಂಜಿ ಕಲ್ಪನೆದ ಕವಿತೆ ಈ ಕಾವ್ಯನು ಬಾರಿ ಪೊರ್ಲ ಕಂಡಟ ಅರು ಮುಡೆತೇರು ನವಧಾನ್ಯಲಡು ಪ್ರಸಿದ್ಧವಾಯಿನಂಚಿನ ಅರಿಲ ರಾಗಿಲ ಅವು ನರಮಾನ್ಯಗ ಮಾತೆಗಳ ಬೋಡಿತ್ತಿನವು ಅಂಡ ಇಟ್ಟು ಏರು ಮಲ್ಲೆ ಏರು ಎಲ್ಲಿಯೇ ಪನಪಿನಂಚಿನ ಒಂಜಿ ಪಂತ ಸುರುವಾಪುಂಡಿಗೆ ಆಯ್ಕೆ ರಾಮದೇವರು ಸರಿಯಾಯನ ಒಂಜಿ ತೀರ್ಮಾನವನ್ನು ಕೊರ್ಪೇರು ತನ್ನ ಸಭೆಟ್ಟು ಅಂಚ ಅದು ಆ ಒಂಜಿ ಕಾವ್ಯ ಭಾಗನು ಪನ್ನುಡು ನನಗ ಇಡೀ ರಾಮಾಯಣದ ಚರಿತ್ರೆಯನ್ನ ಕನಕದಾಸರು ಬಾರಿ ಪೊರ್ಲ ಕಂಡಿಡ್ದು ಪನ್ಪೇರು ಐಕ ಅನುಕೂಲ ಮಲ್ತುಕೊಂಡಿನ ಸಂದರ್ಭ ಒಂದು ಪನ್ನಗ ಪಾಂಡವರು ವನವಾಸುಡಿಪ್ಪನ ಪೊರ್ತುಡು ಶಾಂಡಿಲ್ಯ ಮುನಿಕಲು ಪಂಡಿನಂಚಿನ ಕತೆ ಎಂಚ ಉಂಡು ತುಕ
1: ನೆಲನು ಸೋತುದು ಜೂಜು ಪಂತೊಡು ಕುರುವರ ಸುಡ ಕೈ ಸೋತಿ ಧರ್ಮ ನೆಲನು ಸೋತುದು ಜೂಜು ಪಂತೊಡು ಕುರುವರ ಸುಡ ಕೈ ಸೋತಿ ಧರ್ಮ ನಿಲ ತತ್ತದು ಮೆಗ್ಗೆ ನಕ್ಲನ ಸಮೇ

ನಮ್ಮ ಭಾರತದ ಮಹಾಕಾವ್ಯರಡು ರಾಮಾಯಣ ಬೊಕ್ಕ ಮಹಾಭಾರತ ಬಾರಿ ಮಲ್ಲ ರಡ್ಡು ಕಾವ್ಯರು ಐತ ಒಟ್ಟಿಗೂ ಭಗವದ್ಗೀತೆ ಮುಂದೆಗೆ ಮೂಜೆಗೆ ಸೇರಿದು ಪ್ರಸ್ಥಾನತ್ರಯ ಅಂತ ಪನ್ಪೇರು. ರಾಮಾಯಣ ಸುರುದ ಕಾವ್ಯ ಅಂದ ಲೆಕ್ಕ ಅಜ್ಜ. ಅದು ರಾಮಾಯಣಡು ಭಾಗವತದ ಕತೆ ಬರ್ಕೊಂಡು, ಮಹಾಭಾರತಡು ರಾಮಾಯಣದ ಕತೆ ಬರ್ಕೊಂಡು, ವೇದವೇತ ಸಂದರ್ಭಡು ಬರ್ಕೊಂಡು, ಅವು ಜಮಿನಿ ಭಾರತೋಡ್ಲ ರಾಮಕತೆ ಉತ್ತರ ರಾಮ ಚರಿತ್ರೆ ಬರ್ಕೊಂಡು, ಮಹಾಭಾರತದ ಬೇತ ಬೇತ ಸಂದರ್ಭಲಡು ರಾಮಾಯಣದ ಒಂಜಿ ಉಲ್ಲೇಖಲೇನು ಮಲ್ತೊಂದೇ ಬರ್ಪೇರು. ಈ ಒಂಜಿ ಕಥೆ ಸುರುವಾಪಿನ ಓಲು ಪಂಡ ಕಾಡುಡು. ಕಾಡುಗೆ ದೇಗಂಡ ಪಾಂಡವೇರ್ಲ ಕೌರವೇರ್ಲ ಪರಸ್ಪರ ದಾಯಾದ್ಯ ಮಾತ್ಸರ್ಯಡು ಒರಿಯೊಗೊರಿ ಭೂಮಿಗೆ ಬೋಡಾದು ಒಯ್ಯಕೈ ಆಪಣಂಚಿನ ಸಂದರ್ಭಡು ಅಕ್ಕಲಿಗೆ ಪಾಲು ಪಂಚಾದಿಗೆ ಮಲ್ಪಣಂಚಿನ ವ್ಯವಸ್ಥೆನ ಹಿರಿಯಕ್ಲ ಅಂಚಿನ ಭೀಮ ಭೀಷ್ಮಾದಿಗಳು ಮಲ್ಪೇರು. ಅಂಡ ಐಕ್ಯ ಸರಿಯಾದ ಶಕುನಿನ ಕುತಂತ್ರಡು ಕೌರವೇ ಒಂಜಿ ಪಗಡದ ಗೊಬ್ಬುನು ಏರ್ಪಾಡು ಮಲ್ಪೆ. ಆ ಪಗಡೆಡು ಸೋತಿನಂಚಿನ ಧರ್ಮರಾಯೇ ತನ್ನ ನಾಲ್ಕು ಜನ ಮೆಗ್ಗೆಲ್ಲ ಬುಡದಿ ದ್ರೌಪದಿನಲ್ಲಿ ತಂದು ಕಾಡುಗೆ ಪೋಪನಂಚಿನ ಅವಂಜಿ 16 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಪನಪಿನಂಜಿ ಪಂತೊಗು ಅಗಲು ಕಾಡುಡುಪ್ಪೇರಿಗೆ. ಈ ಕಾಡುಡುಪ್ಪನಾಗ ಓಲು ಧರ್ಮರಾಯ ಉಪ್ಪೇನ ಅಲ್ಪ ಋಷಿ ಮುನಿಕಲು ತಪ್ಪಲ್ಲೇ ಬರ್ಪೇರು. ದಯಪಂಡ ಆಯ್ಟ ಸತ್ಸಂಗ ಉಪ್ಪುನು ದೌಮ್ಯಾದಿ ಋಷಿಗಳು ಯಪಲ ಆಯ್ನ ಒಟ್ಟಿಗೆ ಉಪ್ಪುನು ಅಂಚ. ಅದು ಕಾಡುಡಿತ್ತಲ್ಲ ಅಲ್ಪ ಸುಖ ಸಂಕಥಾ ಗೋಷ್ಠಿಡೇ ಯಪಲಾಯ್ ಉಪ್ಪುನಂಚಿನ ಒಂಜಿ ಸಂದರ್ಭ. ಒಂಜು ದಿನ ಅಡೆಗು ಶಾಂಡಿಲ್ಯ ಮಹಾಮುನಿಗಳು ಬತ್ತೇರಿಗೆ. ಬಾರಿ ಮಲ್ಲ ತಪಸ್ವಿಲು ಮಲ್ಲ ಜ್ಞಾನಿಲಾರು ಬತ್ತಿನಂಚಿನ ಋಷಿಗಳೇನು ಬರೀ ಪೊರ್ಲ ಕಂಡಡಿ ಎದ್ಕೊಂಡ್ವೆ. ಆ ಋಷಿಗಳಿಗೆ ಬೋಡಿತ್ತಿನಂಚಿನ ಮಾತ ಉಪಚಾರಗಳ ಅತಿಥಿ ಸತ್ಕಾರಗಳ ಧರ್ಮರಾಜೆ ಮಲ್ಪಿನಾಗ ಅವರು ಧರ್ಮರಾಜನ ಮೋನೆನ ತೂಪೇರಿಗೆ. ಅಲ್ಪ ಬರಿ ಬೇಜಾರ ಚಿಂತೆ ಅರಿಗೆ ತೋಜುಂಡು. ದಾಗಿಂಚ ಮನಸ್ಸುಡು ಅಸ್ಕದ ಇಂದಕ್ಕೆ ಎನ್ನಾಗ ಧರ್ಮರಾಯ ಪನ್ಪೆಗೆ, ಸ್ವಾಮಿ ಎಂಕ ಬಂಗಾಪುಡು ಮಲ್ಲೇ ಜನ ಮೆಗ್ಗಿಯಲ್ಲಿಗೆನ ಬುಡೇದಿಗೆ ಎನಡ್ದಾದ ಬಂಗಾದು ಪೋಂಡತ್ತ ಪಗಡದ ಒಂಜಿ ಗೊಬ್ಬುಡ್ದಾದು ಈ ಒಂಜಿ ಪರಿಸ್ಥಿತಿ ಎಂಕ್ಲಿಗೆ ಬತ್ತಂಡು ನಿಕ್ಕ ನಿಮೃತಿಯಪ್ಪ ಅಂದು ಗೊತ್ತಿಜ್ಜಿ. ಅಪಗ ಆ ಋಷಿಗಳು ಆಗ ಸಮಾಧಾನದ ಪಾತೇರ ಪನ್ಪೇರು. ಇಂಚಿನ ಬಂಗ ನಿಕ್ಕ ಮಾತ್ರ ದುಂಬುಲಾ ಕೆಲವರಿಗೆ ಬೈದಿಂಡು ಏರೇರಿಗೆ ಬೈದಿಂಡು.

0: ಲಕ್ಷ್ಮಣಿ ಮುನಿಪತಿ ಸಮೇತ ಮಿತಿಲೆಗು ಸಿರಿಪಜ್ಜ ಪಾಡ್ಯ ನರರೂಪ ಕೊರ್ದು ಅಹಲ್ಯಗ ಆ ಅಸಮಬಲ
1: ಒಂಜಿ ಷಡ್ಪದಿಡು ಕನಕದಾಸರು ಬರೀತೀರು ಇಡೀ ರಾಮಾಯಣದ ಕಥೆನು ಒಂಜಿ ಪತಿರುವ ಷಡ್ಪದಿಲೆಡು ಆರು ಬಾರಿ ಪೊರ್ಲ ಕಂಡಿಡು ಕೊರ್ತೇರು ಅವಿನ ಪೂರ ದತ್ತೋಣರ ಮುಲ್ಪೈಕ್ಲೇಗ ಅನುಕೂಲ ಇಜ್ಜಿ ಅಂಚಾದು ಮೇಲು ಮೇಲು ಆ ಕತ್ತಿನ ಫನ್ಪುಡಂದ ಅಯೋಧ್ಯೆಡು ಮೂಜಿಜನ ರಾಣಿಯರಿಗೆ ನಾಲ್ಕು ಜನ ಜೋಕುಲು ಪುಟ್ಟಿಯರು ದಶರಥಗ ಆ ಪುತ್ರ ಕಾಮೇಷ್ಟಿ ಯಾಗಮಲ್ತನ ಮುಖಾಂತರವಾದ ಐಟು ರಾಮೇ ಲಕ್ಷ್ಮಣೇ ಭರತೇ ಶತ್ರುಗುಣೇ ಬಾರಿ ಅನ್ಯೋನ್ಯವಾದ ಇತ್ತೇರು ಒಂಜಿ ಪೊರ್ತರು ವಿಶ್ವಾಮಿತ್ರರನ್ನ ಒಟ್ಟುಗೂ ರಾಮ ಲಕ್ಷ್ಮಣರು ಕಾಡುಗ ಯಾಗ ಸಂರಕ್ಷಣೆಗೆ ಪೂಪರಂಚಿನ ಸಂದರ್ಭಡು ಮಿತಿಲೆಡು ಅರಸು ಜನಕರಾಜನ ಮಗಲಿಗೆ ಸ್ವಯಂವರ ಅಂದು ಗೊತ್ತಾದ ನಮ್ಮ ವಿಶ್ವಾಮಿತ್ರರು ರಾಮಲಕ್ಷ್ಮಣನ ಅಡಗಲಿ ತೊಂದು ಪೋಪೆರು ಅಲ್ಪ ಹರಬಿರುನು ದಿರ್ತದು ಶ್ರೀರಾಮಚಂದ್ರೆ ಸೀತಾದೇವಿನ ಮದುವೆ ಆಪನಂಚಿನ ಸಂದರ್ಭ ಐಡ್ದಕ ಊರಿಗೂ ಬತ್ತಿನ ಇಡ್ಬಕ್ಕ ಅಲ್ಪ ಬೇತೆ ಬೇತೆ ರೀತ ಒಂಜಿ ಘಟನೆ ನಡತದ ಅಕೇರಿಗೆ ರಾಮೇ ಅಮ್ಮೆರ್ನ ಪಾತ್ರ ಒರಿಪೆರಗೆ ಬೋಡಾದು ಅಯ್ಯ ಕಾಡಿಗೆ ಪೋಡಾಯಿನಂಚಿನ ಸಂದರ್ಭ ಬರ್ಬೋದು ವನವಾಸ ದೀಕ್ಷೆ ಭರತಗೆ ಪಟ್ಟ ರಾಮಗ ಕಾಡು ಪಂಡದು ಕೈಕೆ ಕೇನು ಅಂಚಿನ ಒಂಜಿ ಸಂಗತಿ ಅಂಚ ಕಾಡಿಗೆ ಪೋಯಿನಡು ಬೊಕ್ಕ ಪಂಚವಟಿಡು ಪೂರ್ತಿ ರಕ್ಕಸಿ ಬರ್ಪಲು ಶೂರ್ಪನಕಿ ರಾವಣನ ಮೆಗ್ದಿ ಅಲ್ಲ ಒಂಜಿ ಮಾಕಟೆಗೆ ಸರಿಯಾಯಿನ ಶಿಕ್ಷೆ ಪಂಡದು ಲಕ್ಷ್ಮಣೆ ಅಲ್ಲ ಕೆಬಿಲ್ಲ ಮೂಕುಲ್ಲ ಕೊಯ್ಯುವೆ ಅಂಚ ಆಲು ಭೇಟಿ ಆಪುಡು ಸುಗ್ರೀವನ ತಗೆಯಾಯಿನಂಚಿನ ವಾಲಿನ ರಾಮೇ ಕೆರ್ಪೆ ಅಯ್ಯನ ಮುಖಾಂತರ
0: ನಡತೊಂದು ಲಂಕೆನು ಸೇರಿದು

0: ಇಲ್ಲೇನು ಗುಡ್ಡ ಬೆಟ್ಟೊಳ್ಳಿ ಮಾತ್ರ ಕಡತೊಂದು ಪೋಡು ಅಂಚಾದ ರಾಮೇಶ್ವರ ದಾಡಿಗೆ ಬಂದಾಗ ಅಲ್ಪ ರಾಮನೇ ಸ್ಥಾಪನೆ ಮಾಡ್ತಾನಂಚಿನ ಶಿವಲಿಂಗ ಅಲ್ಪದ ರಾಮದೇವರು ಶಿವದೇವಿಯರನ್ನು ಅರ್ಚನೆ ಮಾಡ್ತದ ಐದು ಬೊಕ್ಕ ಬೊಡೆದಿಗೆ ಅಲ್ಪಲ್ಪದ ಜಾಗಿರನ್ನು ಮಾತ್ರ ಪರಿಚಯ ಮಲ್ತೊಂದು ಬಂದಾಗ ವಾಲ್ಮೀಕಿನ ಆಶ್ರಮ ತಿಕ್ಕೊಂಡು ಆ ವಾಲ್ಮೀಕಿನ ಆಶ್ರಮಡು ಆ ಋಷಿಕಲು ಬರೀ ಸಂತೋಷಿಸೋಡು ರಾಮಲಕ್ಷ್ಮಣನ ಎದ್ಕೊಂದು ಅಕ್ಲಿಗೆ ಉಪಚಾರನ ಮಲ್ಪೇರು ಅಂಡ್ ಅಲ್ಪ ಉಂತಂದೆ ಕುಡದುಂಬರಿತು ಅಕ್ಲು ಗೌತಮ ಆಶ್ರಮಗು ಬರ್ಪೇರಿಗೆ ಗೌತಮ ಆಶ್ರಮಗು ಬಂದಾಗ ಅಲ್ಪ ಅವಳಿತ್ತಿನ ಮಾತ ಋಷಿಕಲ ಬತ್ತು ಸೇರುವೇರು ಸಪ್ತ ಋಷಿಕಲು ಪೂರ ಬತ್ತು ಸೇರುವೇರು ಮಾತ ಒಂಜಿ ರೀತಿಯ ಧರ್ಮಸಭೆ ಅಲ್ಲಿ ನಡಪುಂಡು ಮಮಲ್ಲ ಮುನೀಶ್ವರರು ಕೌಶಿಕೆ ಜಮದಗ್ನಿ ಜಹುನುಮುನಿ ಪರಾಶರಿ ಜಾಬಾಲಿ ಭೃಗುಮುನಿ ದೂರ್ವಾಸೆ ಗೌತಮೆ ಇಂಚ ಬೇತೆ ತಪಸ್ವಿನಗಳು ಮಾತ್ರ ಒಟ್ಟು ಸೇರಿದು ಒಂಜಾತು ಪೊರ್ತು ರಾಮೆ ಮುಲ್ಪ ಉಂತೋಡು ಒಂದು ಕೇಂದ್ರಿಗೆ ಅಕಲ ಮಾತ ಕೇಳಿಕೆನು ಮನನ ಮಲ್ತೊಂದು ರಾಮೆ ಅಲ್ಪ ತನ್ನ ಪರಿವಾರ ಸಮೇತಾದ ಒಂದ್ಯಾತು ಪೊರ್ತು ಅಲ್ಪ ಉಪ್ಪುವೆ ಆತು ಪೊರ್ತುಗೂ ಬತ್ತಿನಂಚಿನ ರಾಮಗು ಎಂಕ್ಳು ಒಯ್ನು ಕೊರೋಲಿ ಮೆಕ್ಲಿ ಭಾರಿ ಸಂತೋಷ ರಾಮದೇವರು ಇಲ್ಲಾಗ ಬತ್ತಿರೋದು ಮನ್ನಾಗ ದಾನಲ್ಲ ಅರೆಗು ಕುರುದನ್ನ ಮನಸ್ಸನ್ನು ಸಮದಾರಿಕೆ ಮಲ್ಕೊಂಡು ಪಡೆದು ಅರೆಗೆ ಬಡಿದ ತಮ್ಮನ ಬಲ್ಬನ ಮಲ್ಪೆರಗು ಈ ಋಷಿ ನಗಲು ಬೇತೆ ಬೇತೆ ವ್ಯವಸ್ಥೆಯನ್ನು ಮಲ್ದಿರಿಗೆ ಎಂಚ ಮಲ್ತಿರ್ತುಲೆ
1: ಅವಳು ಸೇರ್ದಿನ ಮಾತ ನಯನ ಪಾಕೊಡೆ
0: ಪಾಕೊಡೆ ಮುರ್ಗಾಯಿನಿ
1: ಪಾಕೊಡೆ ಮುರ್ಗಾದು ಗಡ್ದು ಮಲ್ತಿ ಗಮ್ಮಿನ್ಪಿ ಬಕ್ಷಲೆನು ಒಪ್ಪಡು ಜಿಂಜಾದು ಬಟ್ಟಿ ಬಟ್ಟಿಲೆಡು ಕಣತೆರು ಬಟ್ಟಿ ಬಟ್ಟಿಲೆಡು ಕಣತೆರು ಗೌಜಿ ಗಮ್ಮತ್ತಿಡು ರಾಮನ ಓಲಗ ಚಾವಡಿಗು
0: ಅರಣ್ಯಡಿಪ್ಪುಡಂಚಿನ ಋಷಿ ಮುನಿಕುಲು ತಿನ್ಪುಡಂಚಿನ ಭಕ್ಷ ಪೂಜ್ಯಲು ಪೂರ ಅವು ಸಾತ್ವಿಕವಾಯಿನ ಆಹಾರ ಅಂಚಾದು ತನುಕುಲು ಹೂವೇನು ತಿನ್ಪೇರ ಬತ್ತಿ ಬಿನ್ನೆರೆಗೆ ಹೂವೇನು ಕೊರಡ ಅವೇನು ಮಾತ ಒಟ್ಟು ಮಾಡ್ತದ ರಾಮಲಕ್ಷ್ಮಣರು ಸೀತೆ ಬೊಕ್ಕಗಳ ಪರಿವಾರಗೂ ಬಳಸುವರಿಗೆ ಆ ಋಷಿಕಲು ಅವು ಇಂಚ ಬಟ್ಟಿ ಬಟ್ಟಿಡು ಸತ್ವದ ಪಾಕ ರಸಸೊತ್ತುಲು ದಿಂಜ ರಸಸೊತ್ತುಲೇನು ಬೆಲ್ಲ ಸಕ್ಕರೆ ತಿಗನೈ ರಸಾಯನ ಪಾಕೊಡೆ ಮುರ್ಕಾದು ಬರಿ ಗಡ್ಜಿಡು ಅಕಲಿಗೆ ತಮ್ಮನ ಮಲ್ಪೋಡು ಪಂಡದು ಅಕಲು ವ್ಯವಸ್ಥೆ ಮಲ್ದೇರು ಶಿಷ್ಯರು ಪೂರ ರೀತಿಯ ಭಕ್ಷಲೇನು ಪತ್ತೊಂದು ಬರ್ಪೇರು ಅವನು ಮಾತ್ರ ಬಾರಿ ಉಮೇದಿಡು ರಾಮಗ ಅದು ಕಪಿಸೇನೆಗೆ ಮಾತ ಕೊರನಗ ಆ ಭಕ್ಷೋಳಿನ ರುಚಿಗೆ ಅಕಲು ಪೂರ ಮರಲಾದು ಪೋಯರಿಗೆ ಐಟ್ಲ ಮಂಗೇರಿಗೆ ಈ ರುಚಿ ರುಚಿಯುತ ವಸ್ತುಗಳು ಮಾತ್ರ ತಿನ್ನುದಾನಾಗ ಭಾರಿ ಸಂತೋಷ ಆಡು ಅಂಡ ಅಕಲ ಅನುಭವದಾದ ಪಂಡದು ರಾಮಿ ಕೇಂಡೆಗೆ ಹನುಮಂತನಲ್ಲಿತ್ತದು
1: ವಾಯು ನಂದನ ಬಲವಂತ

0: ಭಾರಿ ಸಂತೋಷ ಆತನಿರ ಮಂಗೇರಿಗ ಪೂರ ರಡ್ರಡ್ಗ ಇಟ್ಟು ತಿಂದೊಂದುಳ್ಳೇರು ಈ ಕಪಿನಕ್ಕಳು. ಅಲ್ಲಿ ತುವಿನಂಚಿನ ರಾಮಗ ಮೆಕ್ಕಲಿಗೆ ವಾರೀತಿದ ಸಂತೋಷ ಆತನ ಪಡೆದು ತಿರಿಯೋಡಿದ ಆಸೆ ಹ್ಯಾಂಡ್ ಮಾತಾಗ ಮಂಗೇರಡಕ್ಕೆ ನಿನಗೊಂಡ ಅವ ಲೈಕ್ ಬಡದು ಆ ಗತಿ ಮುಟ್ಟದ ಹನುಮಂತನಲ್ಲಿತ್ತದ ಪಂಪೆಗೆ ವಾಯುನಂದನ ಹೆಂಚಾಣಿ ನಿಂತ ವನಸ್ಸು ಋಷಿಮುನಿಗಳ ಕೊರನಂಚಿನ ವನಸ್ಸನ್ನು ನಿಗಲ ಮಾತ ಉಂಡರತ್ತ ದಾನ ಹ್ಯಾಂಡ್ ಅಂತ ಬಂದಾಗ ಕೈ ಮುಗಿದು ಪಾರಿ ಪಂಡೆಗೆ ಸ್ವಾಮಿ ಸೂರ್ಯವಂಶುಡು ಹುಟ್ಟಿನಾರು ಈರು ಈರಿನ ಒಟ್ಟುಗು ಬತ್ತಿನಡ್ದಾರ ಎಂಕ್ಲೆಗೆ ಈತ ರುಚಿಕೊರ್ನಂಚಿನ ಧಾನ್ಯಗಳೇನು ತುಯ್ಯರ ತಿನಿಯರ ಒಂಜಿ ಸಂದರ್ಭ ಬತ್ತಂಡು ಎಂಕ್ಲು ಪಾಕ ಒಟ್ಟು ಮುರುಕಾಯಿನಂಚಿನ ಭಕ್ಷ್ಯ ಭೋಜನ ಮಾತ್ರ ತಿಂತೀನಿ ಅಂಡ ಉಂದೇನು ಮಲ್ಪೆರಾಗ ಉಪಯೋಗ ಮಲ್ತರ ಧಾನ್ಯಗಳು ಉಂದು ಎಂಕ್ಲಿ ಗೊತ್ತಿಜಿ ಅಂಚಾದು ಈರಿನ ದಯಟ್ಟು ಆ ಧಾನ್ಯಗಳ ಮಾತ ಆಯ್ತ ಒರುನು ಅವು ಎಂಚ ಉಂಡದು ತೂಪುನಂಚಿನ ಒಂಜಿ ಅವಕಾಶ ಎಂಕ್ಲಿಗೆ ಮರ್ತು ಕೊರಡು ಅಂತ ಪಂಡದು ಪ್ರಾರ್ಥನೆ ಮಲ್ತೋನಿಗೆ. ಅಪ್ಪಗ ರಾಮಚಂದ್ರ ಪಂಡ ಅಂದ ಸರಿ ನಂಕು ವನಸು ಮಲ್ತದ ಮಾತ್ರ ಗೊತ್ತುಂಡು ಆ ವನಸು ಮಲ್ಪಣ ಅರಿ ಓಲುಂಡು ಅತ್ತಂಡ ಐಕ್ ಪಡಿತು ತರಕಾರಿ ಓಲುಂಡು ಪಂಡದು ಅಯ್ಯನ ತುಯ್ಯರ ಪೋಡನ್ನು ಅಡಿಗೆ ಶಾಲೆಗೆ ಪೋಡು ನಿಜನವೇನು ಬುಳಿಪಣ ಅಡಿಗೆ ಪೋಡು ಅಣ್ಣ ಮುಲ್ಪ ಐಕ ವ್ಯವಸ್ಥೆ ಮಲ್ಪುಗ ಬಂಡದು ರಾಮೇ ಗೌತಮ ಪಂಡಿಗೆ ಸ್ವಾಮಿ ಎಂಕಲ್ನ ಒಡನಾಡಿಲೇಕ ಒಂಜಿ ಮನಸ್ಸಾತಂಡು ಇನ್ನಿ ನಿಕ್ಕಲು ಉಪಯೋಗ ಮಲ್ತೀನಿ ಅಂಚಿನ ಈ ಧಾನ್ಯಲಿನ ಅಂತ ಒರ ತೂಡು ಪಂಡದು ಅವೇನೊರ ಕನತದ ತೋಜಾವರ ಅಪ್ಪಗ ಗೌತಮೇರು ಒಂಜೊಂಜೆ ಧಾನ್ಯಲಿನ ಕನತದ ಐತ ಪರಿಚಯ ಮಲ್ಪಿರಿಗೆ.
1: ಈತನೇಟ ಇಂಚಿಪ್ಪ ಕಲ್ಕೂರ ಪ್ರತಿಷ್ಠಾನ ರಿಜಿಸ್ಟರ್ ಕುಡ್ಲ ಸಾವಯವ ಕೃಷಿಕಾ ಗ್ರಾಹಕ ಬಳಗ ಉನ್ನತ ಸಹಯೋಗಗಳು ಸಾವಯವ ಹಲಸು ಮಾವು ಮೇಳ ಈ ಲೇಸಿಡ್ ಪುರಾಣ ಪ್ರವಚನ ಸಂತ ಕವಿ ಕನಕದಾಸರ್ನ ರಾಮಧಾನ್ಯ ಚರಿತ್ರೆ ತುಳು ವಾಚನ ವ್ಯಾಖ್ಯಾನ ಉಂದೆಟ್ ಪ್ರವಚನ ಮಲ್ತಿನಾರು ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾವ್ಯ ವಾಚನ ಮಲ್ತಿನಾರು ತೋನ್ಸೆ ಪುಷ್ಕಳ್ ಕುಮಾರ್ ಉಂದು ಈ ಕಾರ್ಯಕ್ರಮದ ಸುರುತೆಯಗ್ಗೆ ದುಂಬುದಯಗ್ಗೆ ಎಲ್ಲದ

0: ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಸಾಹಿತ್ಯ ಪ್ರೇಮಿ ಹಾಗೂ ದಕ್ಷ ಆಡಳಿತಗಾರ ದಿವಂಗತ ಡಾಕ್ಟರ್ ಬಿ ಯಶೋವರ್ಮ ಅವರ ಜನ್ಮದಿನದ ಪ್ರಯುಕ್ತ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇವುಗಳ ಕನ್ನಡ ವಿಭಾಗಗಳು ಒಟ್ಟಾಗಿ ಆಯೋಜಿಸಿದ ಯಶೋಭಿವ್ಯಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಎಂ ಮೋಹನ್ ಆಳ್ವ, ಇವರ ಮಾತುಗಳನ್ನು ಕೇಳೋಣ.
2: ನನ್ನ ಸಹೋದರನಾಗೆ ಯಶೋವರ್ಮರವರು ನಾನು ಕಲಿತಾ ಇರುವಾಗ ಮಹಾವೀರ ಕಾಲೇಜಿನಲ್ಲಿ ಜೈನ್ ಹೈಸ್ಕೂಲ್ನಲ್ಲಿ ನಮ್ಮೊಟ್ಟಿಗೆ ಕಲಿತಾ ಇದ್ದವರು. ಬಹಳ ದೀರ್ಘವಾದಂತಹ ನನ್ನ ಮತ್ತವರ ಒಂದು ಸಂಬಂಧ. ಆಮೇಲೆ ಅವರು ಹಲವಾರು ಜವಾಬ್ದಾರಿಗಳನ್ನು ತೆತ್ತುವಾಗ ಅವರ ಒಟ್ಟಿಗೆ ನಾನು ಬಹಳಷ್ಟು ಹತ್ತಿರದಿಂದ ಅವರ ಕುಟುಂಬದಾಗೆ ಇದ್ದವ. ಅವರು ಕೀರ್ತಿಶೇಷರಾದಾಗ ಎಲ್ಲರೂ ನೊಂದುಕೊಳ್ಳುವ ಹಾಗೆ ನಾನೂ ಅವರ ಒಬ್ಬ ಕುಟುಂಬದ ಸದಸ್ಯನಾಗಿ ಬಹಳಷ್ಟು ನೊಂದುಕೊಂಡವ. ಅವರ ನೆನಪು ನನಗೆ ಸದಾ ಯಾವಾಗಲೂ ದಿನನಿತ್ಯ ನನಗೆ ಬೇಕು ಅಂತ ಅಪೇಕ್ಷೆ ಮಾಡಿಕೊಂಡು ನಮ್ಮ ವಿದ್ಯಾಸಂಸ್ಥೆಯ ಆವರಣದ ಒಳಗೆ ಸುಮಾರು 28 ಕೋಟಿಯಷ್ಟು ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಒಂದು ಸಂಕೀರ್ಣವನ್ನು ಕಟ್ಟಿ ಅದಕ್ಕೆ ಯಶೋ ಕಿರಣ ಅಂತ ಒಂದು ಹೆಸರನ್ನು ಇಟ್ಟುಕೊಂಡು ಅವರ ಏನು ಜೀವನದ ಬಹಳಷ್ಟು ಸಂದೇಶಗಳಿದೆ ಅದೆಲ್ಲವನ್ನೂ ಅಲ್ಲಿ ಚಿತ್ರಿಸಿಕೊಂಡು ದಿನನಿತ್ಯ ನಾನು ಅದರ ಒಳಗೆ ಒಂದು ದೇವಸ್ಥಾನಕ್ಕೆ ಹೋಗುವಾಗ ದಿನನಿತ್ಯ ಹೋಗಿಕೊಂಡು ದಿನಾ ಅವರಿಗೆ ಅವರನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವ. ಇದಕ್ಕೆ ಕಾರಣ ಹಲವಾರಿದೆ. ಇವತ್ತು ಈ ವಿದ್ಯಾಸಂಸ್ಥೆಯಲ್ಲಿ ಇದು ಸಂಸ್ಮರಣ ಕಾರ್ಯಕ್ರಮ ಆಗ್ತದೆ. ಈ ವಿದ್ಯಾ ಸಂಸ್ಥೆ ನಮ್ಮ ನಾಡಿನ ಬಹಳ ಪುರಾತನವಾದಂತಹ ಒಂದು ಸಂಸ್ಥೆ. ಇಲ್ಲಿ ಇವತ್ತು ನಿಮ್ಮಂತ ವಿದ್ಯಾರ್ಥಿಗಳು ಬಹುಸಂಖ್ಯೆಯಲ್ಲಿ ಕೂತ್ಕೊಂಡಿದ್ದೀರಿ. ನೀವು ಬಹಳ ನಿಕಟವಾದಂತಹ ಹತ್ತಿರದ ನಿಮಗೆ ಸಂಬಂಧ ಯಶೋವರ್ಮರೊಟ್ಟಿಗೆ ಇಲ್ಲದೆ ಹೋಗಿರಬಹುದು. ಆದ್ರೆ ನಿಮ್ಮಂತ ವಿದ್ಯಾರ್ಥಿಗಳು ಇನ್ನು ಮುಂದೆ ಇಂತಹ ಶಿಕ್ಷಣ ತಜ್ಞರನ್ನು

ಮತ್ತು ಹಲವಾರು ಸಂದೇಶಗಳನ್ನು ಮೌಲ್ಯಗಳನ್ನು ನಾರಿಗೆ ಕೊಟ್ಟವರನ್ನು ಆಗಾಗ ನಾವು ಸ್ಮರಿಸಬೇಕಾದ ನಮ್ಮ ಕರ್ತವ್ಯ. ಕರೆತುಕೊಂಡು ಈ ಮೌಲ್ಯಗಳೆಲ್ಲ ಮುಂದೆ 100 ಕಾಲ ಸೂರ್ಯಚಂದ್ರನಷ್ಟು ಕಾಲ ಮುಂದೆ ಹೋಗಬೇಕಾದಂಥ ಅನಿವಾರ್ಯತೆ ನಮ್ಮ ನಾಡಿಗಿದೆ. ಇವತ್ತು ಬಹಳ ಅರ್ಥಪೂರ್ಣವಾಗಿ ಒಂದು ಸರಿಯಾದ ಜಾಗದಲ್ಲಿ ಇವತ್ತು ಅವರನ್ನ ಸಂಸ್ಮರಣೆ ಆಗುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಬಹಳಷ್ಟು ಮೌಲ್ಯಾಧಾರಿತವಂತಹ ಒಂದು ಬದುಕನ್ನು ಮಾಡಿದವರು. ನಾವು ಬಹಳ ಸುಲಭದಲ್ಲಿ ಒಂದು ಮೌಲ್ಯದ ಬಗ್ಗೆ ಹೇಳ್ಬೋದು, ಆದರೆ ಅದನ್ನು ಸೂಕ್ಷ್ಮವಾಗಿ ಹತ್ತಿರದ ಗಮನಿಸುವವರಿಗೆ ಮಾತ್ರ ಗೊತ್ತು. ಆ ಮೌಲ್ಯಾಧಾರಿತವಂತಹ ಬದುಕನ್ನು ಮಾಡಬೇಕಾದ್ರೆ ಜೀವನದಲ್ಲಿ ಎಷ್ಟು ಕಷ್ಟ ಸಾಧ್ಯತೆ ಇರುತ್ತೇವೆ. ಇವತ್ತು ಶ್ರೇಷ್ಠ ಒಂದು ಯೋಚನೆಯನ್ನು ಮಾಡಿಕೊಂಡು ಅದನ್ನು ಯೋಜನೆಯನ್ನು ತಯಾರು ಮಾಡಿಕೊಂಡು ಅದನ್ನು 100 ಕ್ಕೆ 100 ಅನುಷ್ಠಾನ ಮಾಡಿದವರು ಯಶೋವರ್ಮರವರು. ಯಾವತ್ತೂ ಅವರು ಆಲೋಚನೆ ಮಾಡುವಾಗ ಸರ್ವಶ್ರೇಷ್ಠವಾದಂತಹ ನಾಡಿಗೆ ಬೇಕಾದಂತಹ ಸಮಾಜಕ್ಕೆ ಬೇಕಾದಂತಹ ಆಲೋಚನೆಯನ್ನು ಅವರು ಮಾಡ್ತಾರೆ. ಆ ಯೋಚನೆಯನ್ನು ಮಾಡಿದ ಮೇಲೆ ಅದನ್ನು ಕಾರ್ಯಗತವಾಗಲಿಕ್ಕೆ ಬಹಳಷ್ಟು ಯೋಜನೆಗಳನ್ನು ಮಾಡಿಕೊಳ್ತಾರೆ. ಅದನ್ನು ಜಟಿಲವಾಗಿ ಮಾಡುವುದಿಲ್ಲ, ಬಹಳ ಸುಲಭದಲ್ಲಿ ಯೋಜನೆಗಳನ್ನು ಹಾಕ್ತಾರೆ. ಈ ಯೋಜನೆ ಅನುಷ್ಠಾನ ಆಗುವಲ್ಲೇ ನಮ್ಮಲ್ಲಿರುವಂಥ ಬಹಳ ತಪ್ಪುಗಳು. ಆದರೆ ಅದನ್ನು ಎಂದೂ ಯೋಜನೆಯನ್ನು ಅನುಷ್ಠಾನ ಆಗುವಲ್ಲಿ ಹಿಂದೆ ಬೀಳುವವರಲ್ಲ. ಅಂಥ ಒಂದು ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾದ ಶಿಸ್ತು. ಎಲ್ಲರೂ ಇವತ್ತು ಯಶೋವರ್ಮರನ್ನು ಹೇಳಿದ ಕೂಡಲೇ ಅದರೊಟ್ಟಿಗೆ ಶಿಸ್ತನ್ನು ಇವತ್ತು ಜೋಡಣೆ ಮಾಡ್ತಾರೆ. ಅವರಲ್ಲಿ ಒಂದು ಶಿಸ್ತುಬದ್ಧವಾದಂಥ ದಿನಚರಿ ಎಂಬುದಿತ್ತು. ದಿನಚರಿ ಎಂಬ ಮಾತು ಹೇಳಿದೆ. ಲೋಕದಲ್ಲಿರುವಂತಹ ಜಗತ್ತಿನಲ್ಲಿರುವಂತಹ ಎಲ್ಲರಿಗೂ ದೇವರು ಕೊಟ್ಟದ್ದು 24 ಗಂಟೆ, ವಾರದಲ್ಲಿ 7 ದಿವಸ, ತಿಂಗಳಲ್ಲಿ 30 ದಿವಸ, ಆಮೇಲೆ ಒಂದು ವರ್ಷದಲ್ಲಿ 360 ದಿವಸ. ಆದರೆ ಅದನ್ನು ಯಾವ ರೀತಿ ತನ್ನಗಾಗಿ ಮತ್ತು ನಾಡಿಗಾಗಿ ನಮ್ಮ ಸರ್ವರಿಗಾಗಿ ಹೇಗೆ ಉಪಯೋಗ ಮಾಡಬೇಕು ಎಂಬುದು ಬಹಳ ಮುಖ್ಯ. ಈ ದೃಷ್ಟಿಯಲ್ಲಿ ಶಿಸ್ತು ಎಂಬುದೊಬ್ಬ ಮನುಷ್ಯನಿಗೆ ಬಹಳ ಪ್ರಮುಖವಾಗಿರುವಂಥದ್ದು. ಅವರ ಇಡೀ ಒಂದು ಶಿಸ್ತುಬದ್ಧವಾದಂಥ ಒಂದು ದಿನಚರಿ, 24 ಗಂಟೆಯ ದಿನಚರಿ ಬಹಳ ಶಿಸ್ತುಬದ್ಧವಾಗಿದ್ದದ್ದು. ಆ ದಿನಚರಿಯಲ್ಲಿ ಬಹಳ ಮುಖ್ಯವಾಗಿ ಓದುವುದು, ಬರವಣಿಗೆ, ಕ್ರೀಡೆ, ಕುಟುಂಬದ ಸದಸ್ಯರಿಗೆ ಸಮಯ, ಉದ್ಯಾನ ನಿರ್ವಹಣೆ, ಆಡಳಿತ, ಸಾಮಾಜಿಕ ಸೇವೆ, ಇದೆಲ್ಲವೂ ಅವರ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿ ಹೋಗಿತ್ತು. ಅದಿಲ್ಲದೆ ಅವರ ಜೀವನವೇ ಇಲ್ಲ. ಅವರಿಗೆ ಪ್ರತಿಯೊಂದು ಒಳ್ಳೆಯ ವಿಷಯದಲ್ಲೂ ಕುತೂಹಲ ಇತ್ತು, ಆಸಕ್ತಿ ಇತ್ತು, ಹಾಗೂ ತಿಳಿದುಕೊಳ್ಳುವಂತಹ ಪರಿಪಾಠವಿತ್ತು. ಯಾರೇ ಒಂದು ನಾಡಿನಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಮುಕ್ತಕಂಠದಿಂದ ಶ್ಲಾಘಿಸುವವರು, ಅದರ ಬಗ್ಗೆ ತಿಳ್ಕೊಳ್ಳುವವರು. ಅವರು ತಮ್ಮ ಸಹೋದ್ಯೋಗಿಗಳೊಂದಿಗೆ ಯಾವತ್ತೂ ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಾ ಬಂದವರು. ಮನೆಗೆ ಬಂದ ಯಾರೇ ಆಗಲಿ ಅವರನ್ನು ಪ್ರೀತಿಯಿಂದ ಸತ್ಕರಿಸಿದ ಒಂದು ದೊಡ್ಡ ಆತಿಥ್ಯದ ಗುಣ ಅವರಲ್ಲಿತ್ತು. ನಾನಂತೂ ಧರ್ಮಸ್ಥಳಕ್ಕೆ ಹೋಗುವುದಂತ ಹೇಳಿದ್ರೆ ನನಗೆ ಅದಕ್ಕಿಂತ ಮಿಗಿಲಾದ ಜಾಗ ಇನ್ನೊಂದಿಲ್ಲ. ಅಲ್ಲಿ ಆಗಾಗ ಹೋಗ್ತಾ ಇದ್ದವ. ಪ್ರತಿ ಸಲ ಹೋಗುವಾಗಲೂ ಕೂಡ ಅವರ ಮನೆಗೆ ನಾನು ಹೋಗಲೇಬೇಕು, ಅವರೊಟ್ಟಿಗೆ ಒಂದು ಕಾಫಿ ತಿಂಡಿಯನ್ನು ಮಾಡಲೇಬೇಕು. ಅದು ಆ ಸಂಬಂಧ ಕಳೆದು ಹೋದದ್ದು ನನಗೆ ಗೊತ್ತದು. ಅವರು ಪೂಜ್ಯ ಹೆಗಡೆಯವರ ಅತ್ಯಂತ ನಿಕಟವಾದಂಥ ಬಂಧುವಾದರು. ಇವತ್ತು ಅವರ ಕಾಮಂದ್ರ ಮಡದಿ ಇವರ ಸ್ವಂತ ಅಕ್ಕನೂ ಆಗಿದ್ದರು. ಎಂದಿಗೂ ಯಾರಲ್ಲೂ ಅದನ್ನು ವ್ಯಕ್ತಪಡಿಸದೆ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಅತ್ಯಂತ ನಿರ್ಲಿಪ್ತತೆಯಿಂದ ಮಾಡಿಕೊಂಡು ಬಂದವರು. ಅವರು ಎಂದಿಗೂ ಯಾರ ಹೊಗಳಿಕೆಗೂ ಉಬ್ಬದೆ, ಯಾರ ತೆಗಳಿಕೆಗೂ ಗುಕ್ಕದೆ ಅತ್ಯಂತ ಸ್ಥಿತ ಪ್ರಜ್ಞೆಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದವರು. ಅವರ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು ಹಾಗೂ ಶ್ರೇಷ್ಠ ಆಡಳಿತ ನೀಡಿದ ಪ್ರಾಂಶುಪಾಲರಾಗಿ ಪ್ರೀತಿ ಗಳಿಸಿದವರು. ಅವರಿಗೆ ಪರಿಸರದ ಬಗ್ಗೆ, ಪ್ರಕೃತಿ ಗಿಡ ಮರಗಳ ಬಗ್ಗೆ, ಉದ್ಯಾನವನ ಎಂದರೆ ಬಹಳಷ್ಟು ಪ್ರೀತಿ. ಸಸ್ಯಶಾಸ್ತ್ರದ ಪ್ರಾಧ್ಯಾಪಕನಾಗಿ ಪ್ರಾಯೋಗಿಕವಾಗಿ ಅನೇಕ ವಿಷಯಗಳನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡು ಬಂದವರು. SGM ಶಿಕ್ಷಣ ಸಂಸ್ಥೆಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಹನಿಶಿ ದುಡಿದು ಒಂದು ಶ್ರೇಷ್ಠ ಮಾದರಿಯನ್ನು ಕಟ್ಟಿಕೊಟ್ಟವರು. ಇದರ ಜೊತೆ ಅವರು ಬಹಳಷ್ಟು ಒಂದು ಹಾಸ್ಯ ಪ್ರಜ್ಞೆ ಅವರಲ್ಲಿತ್ತು. ನೋಡುವಾಗ ನಮಗೆ ಬಹಳ ಗಂಭೀರವಾಗಿ ಕಂಡರೂ ಕೂಡ ಅವರಲ್ಲಿದ್ದದ್ದು ನಾನು ಕಂಡವ. ಧಾರವಾಡ GSS ಮಹಾವಿದ್ಯಾಲಯದಲ್ಲಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತ ಅವರನ್ನು ಉಜಿರೆ SGMಗೆ ಬರಮಾಡಿಕೊಂಡು 1993 ಜವಾಬ್ದಾರಿಯನ್ನು ಕಾಮಂದರು ಅವರಿಗೆ ಕೊಟ್ಟರು. ಆಗ ಅವರಿಗೆ 37 ವರ್ಷ, 23 ವರ್ಷಗಳಷ್ಟು ಸುದೀರ್ಘ ಕಾಲ ಸಂಸ್ಥೆಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಮುನ್ನಡೆಸಿ 2015 ನಿವೃತ್ತರಾದವರು. ಆ ಮಹಿಳೆಯು
ಅವರ ಸೇವೆ ಬೇಕು ಅಂತ ಕಾಮನರು ತೀರ್ಮಾನ ಮಾಡಿ ಇಡೀ ರಾಜ್ಯದ ಎಲ್ಲ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಕೊನೆಯವರೆಗೂ ಕೂಡ ಅದರಲ್ಲಿ ತನ್ನ ಸೇವೆಯನ್ನು ಮಾಡಿಕೊಂಡು ಬಂದವರು. ಈಗಾಗಲೇ ತಿಳಿಸಿದ ಹಾಗೆ ಯಶೋವರ್ಮರವರ ಅವಧಿಯಲ್ಲಿ SDM ಕಾಲೇಜು 3 ಬಾರಿ ನಾಯಕ್ ಮೌಲ್ಯಾಪನ ಪ್ರಕ್ರಿಯೆಗೆ ಒಳಗಾಗಿ A grade A+ ಅನ್ನು ಮಾನ್ಯತೆಯನ್ನು ಪಡೆದುಕೊಂಡಿದೆ. ಈ ಗೌರವಗಳಿಗೆ ಡಾಕ್ಟರ್ ಯಶೋವರ್ಮ ಅವರು ಕೈಗೊಂಡ ಹಲವಾರು ಪ್ರಗತಿಪರ ಯೋಜನೆಗಳು ಪ್ರಯೋಗಗಳು ಕಾರಣೀಭೂತರಾಗಿದೆ. ಅವರು ಮಾಡಿದಂಥ SDM ಕಾಲೇಜಿನಲ್ಲಿ ಮಾಡಿದಂಥ ಕೆಲಸಗಳು ಹಲವಾರು ಇದೆ. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಇದು ಯಾವುದೇ ಒಂದು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಒಬ್ಬ ಪ್ರಾಂಶುಪಾಲನಿಗೆ, ಉಪನ್ಯಾಸಕರಿಗೆ ಅಥವಾ ಒಂದು ಕಾಲೇಜನ್ನು ಮುನ್ನಡೆಸಿಕೊಂಡು ನಮ್ಮಂಥವರಿಗೆ ಇದು ಬಹಳ ಪ್ರಮುಖ. ಇದರಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಪದವಿಯಲ್ಲಿ NCC ಅಧ್ಯಯನ ಅಳವಡಿಕೆ, ಸಮುದಾಯ ಬಾನುಲಿ ಕೇಂದ್ರದ ಸ್ಥಾಪನೆ, ಸುಸಜ್ಜಿತ ಮಲ್ಟಿಮೀಡಿಯಂ ಸ್ಟುಡಿಯೋ, ಆಮೇಲೆ ಲ್ಯಾಂಗ್ವೇಜ್ ಲ್ಯಾಬ್ಗಳು, ವಿಡಿಯೋ ವಿಜುವಲ್ ಸೆಂಟರ್ಗಳು, ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಸ್ನಾತಕೋತ್ತರ ವಿದ್ಯಾರ್ಥಿ ನಿಲಯ, ಸಂಶೋಧನೆ ಉತ್ತೇಜನ ನೀಡಲು 4 ಸಂಶೋಧನಾ ಕೇಂದ್ರ, ಸುಸಜ್ಜಿತ ಕಲ್ಚರಲ್ ಸೆಂಟರ್, ಮಲ್ಟಿ ಫೆಸಿಲಿಟಿ ಸೆಂಟರ್, ಓಪನ್ ಏರ್ ಕ್ಲಾಸ್ ರೂಮ್, ಗ್ರಂಥಾಲಯದಲ್ಲಿ ಇ-ಬುಕ್, ಓಪಕ್ ಈ ಲೈಬ್ರರಿ, ಬಾರ್ಕೋಡ್, ಓಪನ್ ಎಕ್ಸೆಸ್ ಸೌಲಭ್ಯ, ಅಲ್ಲದೆ ಕಾಲೇಜ್ ಕ್ಯಾಂಪಸ್ ಕ್ರೀಡಾಂಗಣದ ಆಧುನೀಕರಣ, ಕಾಲೇಜ್ ಕಟ್ಟಡದ ವಿಸ್ತರಣೆ, ಸುಸಜ್ಜಿತವಾದಂಥ ಆಕರ್ಷಕವಾದಂಥ ಕ್ಯಾಂಟೀನ್ ಮೊದಲಾದ ಹಲವು 10 ವಿನೂತನವಾದಂಥ ಸ್ನೇಹಿ ಯೋಜನೆಗಳನ್ನು ಪ್ರಯೋಗಗಳನ್ನು ಅವರು ಮಾಡಿಕೊಂಡು ಹೋದವರು. ನನಗೆ ಬಹಳ ಪ್ರಿಯವಾದಂಥ ಮಕ್ಕಳ ಜೊತೆಯಲ್ಲಿ 2 ವಿಷಯ, ಒಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ. ನಾವು ಇಬ್ಬರು ಅತೀವವಾಗಿ ಇದನ್ನು ಪ್ರೀತಿಸಿಕೊಂಡು ಬಂದವರು. ಇಂಥ ಸಂದರ್ಭದಲ್ಲಿ ಇಡೀ SDM ಕಾಲೇಜಿಗೆ ಒಂದು ಆಟೋಟಗಳಿಗೆ ಎಷ್ಟು ಉತ್ತೇಜನ ಅವರು ಕೊಟ್ಟಿದ್ದಾರೆ. ಇವತ್ತು ಕೂಡ SDM ಕಾಲೇಜು ನಮ್ಮ ಇಡೀ ನಾಡಿನಲ್ಲಿ ಕ್ರೀಡೆಯಲ್ಲಿ ಎಂಥ ಪ್ರಬುದ್ಧತೆಯನ್ನು ಪಡೆದಿದೆ ನೋಡಿ. ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಆಗಿದ್ದವರು ಅವರು. ಇಂಥ ಸಂದರ್ಭದಲ್ಲಿ ಹಲವಾರು ದತ್ತು ಸ್ವೀಕಾರವನ್ನು ವಿದ್ಯಾರ್ಥಿಗಳನ್ನು ಮಾಡಿಕೊಂಡು ಕ್ರೀಡೆಗೆ ಬೇಕಾದಂಥ ಉತ್ತೇಜನವನ್ನು, ಅವರಿಗೆ ಉಚಿತ ವಸತಿ, ಉಚಿತ ಊಟೋಪಚಾರ ಎಲ್ಲವನ್ನೂ ಕಾಮಂದರ ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಹೋದವರು. ಇವತ್ತು ಇಡೀ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಅಪಾರವಾದಂಥ ಕೀರ್ತಿ ಇವತ್ತು ನಾಡಿನಲ್ಲಿ ಬಂದಿದ್ದರೆ, ಇದರ ಹಿಂದೆ ಯಶೋವರ್ಮರು ಮಾಡಿದಂಥ ಕೆಲಸವನ್ನು ನಾವೆಲ್ಲರೂ ಶ್ಲಾಘಿಸಬೇಕಾದ ನಮ್ಮ ಕರ್ತವ್ಯ. ಜ್ಞಾನಕೋಶದ ವಿಸ್ತರಣೆ, ಇದೆಂದು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನು ಎತ್ತರಿಸಬೇಕು ಎಂಬುದು ಅವರ ಆಶೆ. ಇದು ಯಶೋವರ್ಮರವರ ಮಾತ್ರ ಕನಸಲ್ಲ. ಶಿಕ್ಷಣ ಎನ್ನುವುದು ಕೇವಲ ಜ್ಞಾನ ಸಂಪಾದನೆಯ ಕಾರ್ಯ ಮಾತ್ರವಲ್ಲದೆ ಅವರು ಹೊಸ ಬಗೆಯ ಜ್ಞಾನ ಸೃಷ್ಟಿಯ ಭಾಗವೂ ಆಗಿದೆ ಎಂಬುದು ಯಶೋವರ್ಮ ಅವರ ದೃಢವಾದ ನಂಬಿಕೆ ಆಗಿತ್ತು. ಇದಕ್ಕಾಗಿ ಅವರು ಬಹಳಷ್ಟು ಕೆಲಸವನ್ನು ಮಾಡಿಕೊಂಡು ಹೋದವರು. ಇದರ ಒಟ್ಟಿಗೆ ಕಾಮಂದರು ಯಾವಾಗಲೂ ಹೇಳುವಂಥ ಮಾತು, ವಿದ್ಯಾರ್ಥಿಗಳು ಕೇವಲ ಮಾಹಿತಿಯ ಕೋಶವಾಗಬಾರದು, ಕೇವಲ ಜ್ಞಾನಿಗಳು ಮಾತ್ರ ಆಗಬಾರದು. ಅವರು ಮಾನವೀಯ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಯೋಗ್ಯ ನಾಗರಿಕರಾಗಬೇಕು ಎಂಬುದೇ ಅವರ ಆಶಯ. ಇದನ್ನು 100ಕ್ಕೆ 100 ಕಾರ್ಯಗತವನ್ನು ಮಾಡಿದವರು ಯಶೋವರ್ಮರು. ಅದು ಚಿಂತನ ಸಿರಿ ಇರ್ಬೋದು, ನಮ್ಮ ಕಾವ್ಯ ನಮ್ಮ ಹೆಮ್ಮೆ ಇರ್ಬೋದು, ನುಡಿ ಸಂಭ್ರಮಗಳಿರ್ಬೋದು, ಆಮೇಲೆ ಉಪನ್ಯಾಸಗಳ ಸರಣಿ ಮೂಲಕವೂ ಇರ್ಬೋದು. ಇವತ್ತು ಅವರ ಅಕ್ಕ ಹೇಮಾವತಿ ಹೆಗ್ಡೆಯವರು ಕನಸಿನ ಕೂಸಾದ ವನರಂಗ ರಂಜನೆ ರಚನೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆದ್ಯತೆ ಇರ್ಬೋದು, SDM ಕಲಾ ಕೇಂದ್ರದ ಸ್ಥಾಪನೆ, ಯಕ್ಷಗಾನ ನಾಟಕ ನೃತ್ಯ ಶಾಸ್ತ್ರೀಯ ಜಾನಪದದ ಕಲೆಗಳಿಗೆ ಒತ್ತು, ಚಿತ್ರಕಲೆ ಸಂಗೀತ ಒಟ್ಟು ವಿದ್ಯಾರ್ಥಿಗಳಿಗೆ ಒಂದು ಸೌಂದರ್ಯ ಪ್ರಜ್ಞೆಯನ್ನು ಕೊಡುವಂಥ ಕೆಲಸವನ್ನು ಇವತ್ತು ಯಶೋವರ್ಮರು ತನ್ನ ಜೀವನದಲ್ಲಿ ಬಹಳ ಗಟ್ಟಿಯಾಗಿ ಮಾಡಿಕೊಂಡು ಹೋದರು. ಇದರ ಜೊತೆ ಔಷಧೀಯ ಸಸ್ಯಗಳ ಒಂದು ತಾಣವಾಗಿ ಸುಮಾರು 10 ಎಕರೆ ಜಾಗದಲ್ಲಿ ಒಂದು ಕುವೆಂಪು ವನ ಮತ್ತು ಪಂಪವನಗಳನ್ನು ಮಾಡಿಕೊಂಡು ನಾಡಿಗೆ ಒಂದು ಹೊಸ ರೂಪವನ್ನು ಕೊಟ್ಟವರು. ಅವರ ಎಲ್ಲ ಕೆಲಸಗಳನ್ನು ಪ್ರೇರಿತರಾಗಿ ನಾವು ನಮ್ಮ ಜಾಗದಲ್ಲಿ ಮಾಡಲಿಕ್ಕೆ ಮುಖ್ಯ ಕಾರಣವೇ ಇವತ್ತು ಯಶೋವರ್ಮರು. ಸ್ವಚ್ಛತೆ

ಪಾದ ಮಾಡಿಕೊಂಡು ಬಂದವರು. ಇಷ್ಟೆಲ್ಲ ಇದ್ರ ಮಕ್ಕಳ ನೀವು ನೆನೆಸಿಕೊಳ್ಬೇಕು. ಅವರಿಗೆ ಓದುವ ಒಂದು ಅಭಿರುಚಿ, ಪ್ರತಿನಿತ್ಯವೂ ಅವರ ಮನೆಯಲ್ಲಿ ಬೆಳಗ್ಗಿನ ಸಮಯ ಇರ್ಬೋದು, ಸಂಜೆಯ ಸಮಯ ಇರ್ಬೋದು, ಓದು ಅವರ ನಿರಂತರ ಹವ್ಯಾಸವಾಗಿತ್ತು. ಕನ್ನಡ ಸಾಹಿತ್ಯವನ್ನು ಒಳಗೊಂಡಂತೆ ಜಗತ್ತಿನ ಅತ್ಯುತ್ತಮವಂತಹ ಕೃತಿಗಳನ್ನು ತರಿಸಿಕೊಂಡು ತಮ್ಮ ಮನೆಯಲ್ಲೇ ಒಂದು ಸುಂದರವಾದಂತಹ ಗ್ರಂಥ ಮಿಶ್ರ ಭಾಷಿತ್ವ, ಗುರು ಹಿರಿಯರ ಕುರಿತು ಅಪಾರ ಗೌರವ, ಕಿರಿಯರೊಂದಿಗೆ ಪ್ರೀತಿಯಿಂದ ಮಾತಾಡಿ ಅವರನ್ನು ಪ್ರೋತ್ಸಾಹಿಸಿದ್ದ ರೀತಿ ಅವರ ವ್ಯಕ್ತಿತ್ವದ ಪ್ರಮುಖ ಅಂಶಗಳು. ಕಾರ್ಯದರ್ಶಿಯಾಗಿ ಅವರು ಅಧಿಕಾರ ವಹಿಸಿಕೊಂಡ ಅವರಿಗೆ ಸಾಕಷ್ಟು ಬಗೆಯ ಒತ್ತಡಗಳು ಇತ್ತು, ನಮಗೆ ಗೊತ್ತು. ಆದರೆ ಅವರು ನನಗೆ ಕಷ್ಟವಾಗ್ತದೆ ಎಂದು ಯಾವತ್ತೂ ಹೇಳಿದವರಲ್ಲ. ಅದಕ್ಕಾಗಿ ಒಂದು ಎರಡು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಅವರು ಕಲಿತಾ ಇರುವಾಗ ಮಹಾವೀರ ಕಾಲೇಜಲ್ಲಿ ಬಹಳ ದೊಡ್ಡ ಸಂಘರ್ಷ ನಡೆದು ಹೋಯಿತು. ಸಂಘರ್ಷ ನಡೆದದ್ದು ಅದು ಎರಡು ಜನಾಂಗದ ಒಟ್ಟಿಗಿರುವಂತಹ ಸಂಘರ್ಷ. ನಾನು ಒಂದು ಜನಾಂಗಕ್ಕೆ ಸೇರಿದವ, ಅವರು ಇನ್ನೊಂದು ಜನಾಂಗಕ್ಕೆ ಸೇರಿದವರು. ನಾನು ಬಹಳ ಅಲ್ಲಿ ಪ್ರತಿಭಾವಂತನಾಗಿ ಆ ವಿದ್ಯಾಸಂಸ್ಥೆಯಲ್ಲಿ ಇದ್ದವ. ಅಲ್ಲಿವರೆಗೆ ನಮಗೆ ಬಹಳ ಸಲುಗೆ ಇರಲಿಲ್ಲ. ಇವರು ಬಹಳ ಮಿತ ಭಾಷೆ ಆದದ್ದರಿಂದ ನಾವು ದೂರವಾಗಿದ್ದೆವು. ಆದರೆ ಆ ಸಮಯದಲ್ಲಿ ನಾನು ಯಾವ ಒಂದು ಸಂಘರ್ಷಕ್ಕೂ ಇಳಿಯದೆ ನಾನು ಬಹಳ ಸಮಚಿತ್ತದಿಂದ ಇದ್ದು ಸತ್ಯನ್ಯಾಯ ಧರ್ಮ ಇಲ್ಲದೆ ಅಲ್ಲಿ ನಿಂತದ್ದರಿಂದ

0: ನೀವೆಂದೂ ಜಗಳ ಮಾಡುವವರಲ್ಲ, ನನ್ ಗೊತ್ತು, ನಿಮ್ಮ ಸ್ವಭಾವ ನನ್ ಗೊತ್ತು. ನೀವು ಒಂದು ವೇಳೆ ಜಗಳ ಮಾಡಿದ್ರು ನಾನು ನಿಮ್ಮಲ್ಲಿ ಮಾಡುವವನಲ್ಲ, ಎರಡೂ ನಿಮಗೆ ಗೊತ್ತು, ಆದ್ರೆ ಕಾರಣ ಏನು ಅಂತ ಹೇಳಿ ಅಂತ ಆಗ ಒಂದು ಮಾತು ಹೇಳಿದ್ರು. ನೀವು ನಮಗೆ ಒಂದು ನನ್ನ ಮಕ್ಕಳಿಗೆ ಒಂದು ಮಾತು ಕೊಟ್ಟಿದ್ದೀರಿ, ಹಿಂದಿನ ಹಾಗೆ ಯಾವಾಗಲೂ ಧರ್ಮಸ್ಥಳಕ್ಕೆ ಬಂದಾಗ ಯಥಾ ಪ್ರಕಾರ ಹಿಂದೆ ಹೇಗೆ ನಾನು ಅವರ ಮನೆಗೆ ಹೋಗಿ ಊಟೋಪಚಾರ ಮಾಡಿ ನಾನು ಹೋಗುದ, ಅವರ ಧರ್ಮಪತ್ನಿ ಇರ್ಬೋದು, ಅವರ ಮಕ್ಕಳಿರ್ಬೋದು, ಇಡೀ ಒಂದು ಧರ್ಮಾಧಿಕಾರಿ ಅವರ ಕಾವಂದರವರವರ ಒಂದು ಮಾರ್ಗದರ್ಶನದಲ್ಲಿ ಅಂತ ಕೆಲಸಗಳಿದೆ, ಅದನ್ನು ನಮ್ಮಂತ ವಿದ್ಯಾಸಂಸ್ಥೆ ಕಟ್ಟುವವರು, ಇನ್ನು ಬೇರೆ ಬೇರೆ ಉಪನ್ಯಾಸ ವರ್ಗದವರು, ಪ್ರಾಂಶುಪಾಲರು
1: ಮಾತುಗಳನ್ನು ಕೇಳಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಡ್ 7.8 FM. ಈಗ ಯಕ್ಷ ಶೆಟ್ಟಿ, ಚೆನ್ನಯ್ಯ, ಸದಾಶಿವ, ಪೆರುಮಳ, ಅಳಿಕೆ ಲಕ್ಷ್ಮಣ ಶೆಟ್ಟಿ, ಕಿನ್ನಿದಾರು, ಪುಂಡ

0: ಕೋಟಿ ಚೆನ್ನೈರೆ
1: ಬಲ್ಲಾಡ್ರೆ
0: ನಿಕ್ಕಲ ಶಕ್ತಿ ಸಾಮರ್ಥ್ಯ ಯಾನಕ್ಕೆ ಎಂದು ತೇರಿದೆ ಆಶ್ರಯಗ ಬೋಡಾದು ಎನ್ನ ಕೈತಲ್ಲಿ ಬರ್ತಾರೆ ಬಾರಿ ಸಂತೋಷ ಅನ್ರಿ ನಿಕ್ಲಿಗ ಆಶ್ರಯ ಮುಳ್ಪ ಕೊರ್ಪೆ ದಾನೆ ಆಡಲ್ಲಿ ಹೆಚ್ಚಿಗಡ ಬತ್ತದ ಪಲ್ಲಿ ಮುಲ್ಪಡೆ ಎಣ್ಮೂರ್ದ ಪಂಜದಲ ಗಡಿ ಪ್ರದೇಶ ಅಯ್ಯನೂರು ಆ ಜಾಗ ನಿಕ್ಲಿ ಬೆನ್ನಿ ಬೆನಿಯರೆ ಕೊಡ್ತೆ ಅಲ್ಪ ಇಪ್ಪಲಿ
1: ದೇವ ಬಲ್ಲಾಳ್ರೆ
0: ಕೋಟಿ
1: ಈರ್ನ ಎಡ್ಡಪ್ಪನು ಎಂಕುಲು ಕೇಂದ್ರದ ತೆರೆದ ಎಡ್ಡಂತನಾದ್ರಾದು ಈರ ಎಡ್ಡ ಮನಸ್ಸಡೆ ಎಂಕಲಿಗೆ ಆ ಜಾಗೇನು ಕೊರಿಯಾರು ಆ ಜಾಗೆಡು ಪೊರ್ಲುಡು ಬೆನ್ನಿ ಬೆಂದೊಂದು ಎಂಕುಲು ಉಪ್ಪುವ ದಾನೆಂಡಲ ಕಷ್ಟಪತ್ತನ ಪೊರ್ತುಡು ಈರಡ ಪಂಡೋನುವ ಈರ್ ಕೊರಿನ ಆಶ್ರಯ ಮುಂದೆ ಎಂಕಲಿಗೆ ಪುರುಷಾದ ಅಂದು ತೆರಿವ ಚೆನ್ನಯ್ಯ
2: ಅಣ್ಣ
1: ಏತೋ ಕಾಲ ಕರಿಂಡತ್ತ ಮೂಲು ಬತ್ತದು ಪಾರ ಪಡಿಲು ಬುರ್ದಿತ್ತನ ಅಯ್ಯನೂರು ನಮ್ಮ ಪೊರ್ಲುಡು ಪೊಡಿ ಮಲ್ತದು ಬೆನ್ನಿ ಬೆಂದ ಬುಲದೆ

ಪ್ರಾಯದ ಪರಬೆ ಕಣನೀರು ದೆಪ್ಪುನ ಪೊರ್ತುಡು ಅರೆಗು ದೈರದ ಪಾತ್ರನು ಪಂಡ ಆರ್ನ ಒಟ್ಟುಗಿತ್ತನ ಆರ್ನ ಮಂತ್ರಿ ಮಂಜು ಪರಗಡೆನ್ನ ಕೂಡಂದು ಅಂಕದ ಕಲಕ್ಕೆ ಬೈದತ್ತ ಒಂಜಿಮೇಟ ಈ ಜಪ್ಪು ಒಂಜಿಮೇಟ ಯಾನ ಜಪ್ಪು.

0: ಚೇಳಿಗೆ ಕೊಂಡಿಡ ವಿಷಾಗೆ, ಮರಿಕ್ ಕೂರಿಡ ವಿಷಾಗೆ, ನಿನ್ನಂಚಿನ ದುಷ್ಟರ್ನ ಸರ್ವಾಂಗಲ ವಿಷಪೂರಿತವಾದುಂಡು ಪನ್ಪನೋ ಸತ್ಯ. ಆನೆ ಕುತಂತ್ರ ಮಲ್ತದು ಎಂಕ್ಲೇನು ಉಲಯ ಪಾಡ್ದಿತ್ತ, ಇನ್ನಕ್ಕೆ ಮೃತ್ಯು ಸ್ವರೂಪ ಬೈದೆ.
1: ಚೆನ್ನ

0: ಗೊತ್ತುಂಡ್ಯಾ ಬಾಕಿಲಿಗೆ ನಿಕ್ಲಿ
1: ಅಂದ ಭಾರಿ ಖರ್ಚಾತನ
0: ತೆಕ್ಕಿದ ಪಡಿ ಮಲ್ತದೆ.

0: ಅಂಕಲಗಳದ್ದು ತಂಕಡು ಬಾಳು ಮತ್ತೊಂದು ಪುಳ ಕೊಯ್ತದೆ. ನೀನಂತು ನನಗೆ ಕೋಪ ಬರ್ಪುಜಿಯ
1: ಪೋಡಿ ಆಪಣೋಡು
0: ಪೋಡಿಗೆ ಆಪಣತ್ತಿ
1: ಬಕ
0: ನೀನ ತಾಂಕದಿರತ್ತ ಪರ್ಮಳ ಬಲ್ಲಲ್ರಿ. ಆರ್ಮಿ ಅಂಕಿ ತನ್ನ ಕಣ್ಣ ದುಡ್ಡು ತಿಕ್ಕಡಲಿ ಅದನ್ನ ತಿಗಲೇ ಅಂಕುದ್ವಿ. ವಿಷಯ ಆತಿಲ್ಲ ಇಲ್ಲಿ ಬಂಗಾರದ ಬಾಜನ ಡೇಪಲ ಕಲಿ ದಿಂಜಾಯ ಅವಂದಿಯ ಕಲಿ ದಿಂಜಾಯ ಕುಜ್ಜಿಲಿ ಎಡ್ಡೆ
1: ಅಂಚಂದು ತಾರಿದಲ್ಲಿ ಪೇರು ಬರ್ರಲ್ಲ ಬಲ್ಲಿ
0: ಅವು ಬಲ್ಲಿ ಅತ್ತ ಅವು ಎಂಕಲೆ ಗೊತ್ತುಂಡು. ನಿನ್ನ ಲೆಕ್ಕತ್ತನ ಬಿರುವ ಜಾತಿ ದಕ್ಕೆ ಬರೋ ಕಲ್ಪ ಅನ್ನ ಆಪಣ ವಿಷಯ ಇತಿ
1: ಹೋ
0: ಮೊಡಂಕ ಪಾತೇರ್ನೆ.

0: ಟಂಕೆ ಕಟ್ಟುಣಿ ಕುಬೆತ್ತ ತಾರಿದ ಕುಬೆಕ್ಕೆ ಹೋದು ಬಗ್ಗದೆ ಪೆದಂಕೆ ಕೊಯ್ಪುಣಿ ಆ ಬುದ್ಧಿ ಓಡೆ ಪೋಪುಣಿ ಅವು
1: ಬಿರುವೆರ ಜಾತಿ ದಕ್ಕಲು ಒಟ್ಟು ಸೇರ್ದಿರಗೆ ಸಾಧಿಡಬೋಣ ಕಲ್ಲು ದಕ್ಕದಿಗೆರು
0: ರಮ್ಮ ನಿಪ್ಪಂದ ಕುಳ್ಳಿ ಅಂಚನೆ ಬಿರುವೆರ ಜಾತಿ ದಕ್ಕಲೆ ನಮ್ಮ ಏತು ತೂತೋಣ ಏತು ಒಕ್ಕೇಲುಂಡ ಇತ್ತ ಈತ ತಂಕೊಂಡು ಬರ್ತಾತ ಯಾನಿ ಪಗೆಲ್ ಡ್ಯೂಟಿ ಹೇಳಿ ಬರ್ತಾನೆ ಕಣ್ಣು ತೋಜನೇನ
1: ಅಜಿಲ ಸೀಮೆ ದಾಖಲೆಗೆ ಪಗೆಲ್ ಜಿಟ್ಟಿಗೆ ಉಂಡು
0: ಪಂಜ
1: ಸೀಮೆ ಶುರು ಮಾಡ್ತಾರ
0: ಶುರು ಮಾಡ್ತೀನಿ ಪಂಜಾಸ್ ಅಜಿಲ ಸೀಮೆ ದಾಳೆ ಕಡಿಮೆ ಯಾನು ನಿಕ್ಕು ಒಂಜಿ ವರದಾನ ಮಣಪೇ
1: ದಾಣೆನ
0: ಈ ನಿನ್ನ ತೆಗೆಪು ಇಟ್ಟೆ ಎನ್ನ ಮಂತ್ರಿ ಚಂದುಗಿಡಿ ಸೈತ್ಯದ ಬಿರೇಲ್ ಹಿಡಿದು ಉಂಗುಳ ಜಾರದ ಬೂರ್ನು ನನ್ನ ಬಿರೇಲ್ ತುಂಡಾಣದ ಲೆಕ್ಕನು ಬಿರೇಲ್ ಇತ್ತಿನ ನನ್ನ ಉಂಗಿರ ಡ್ಯೂ ಅಂಡ್ರ ಪೂಜ ನಿನ್ನ ಲೆಕ್ಕತ್ತನ ಪಾಪದ ಈ ಸೈಪಣೆ ಬರ್ಚಿ ನೋತದು
1: ಬಲ್ಲಾಳ್ರೆ ಈರ್ನ ಮಂತ್ರಿ ಸಾಯ್ತಿ ಆಯ ಔಸ ಮುಗಿದ ಸಾಯ್ತನ ಅತ್ತಿ
0: ಬುಕ
1: ಈರೆಗೆ ಔಷಧ ರೇಖೆ ಗಟ್ಟಿ
0: ಅಂದೇ
1: ಈರ್ನ ಆಯುಷ್ಯ ಎತ್ತಿಂದ ಪರೀಕ್ಷೆ ಮಲ್ಪರೆ ಕೋಟಿನ ಎದುರು ಬತ್ತಾರ ನಂಡ ಚಂದುಗಿಡಿ ಪೋಯಿನ ಸಾಧ್ಯ ಇರಗಿಲ್ಲ
0: ಮುರಾಣಿ ಗುರುವಾರ್ದಾಣಿ ನರಸನ್ನೆ ಒತ್ತ ಅವಳನ್ನೇ ಕಡ್ಡಿ ಬಾಡ್ದೆ ಚಿಂತಾಮಣಿಕ್ ಎಂಕ ನನ್ನ ಉಂಡು 20 ವರ್ಷ ಹೌಸ
1: ಅಂದ
0: ಈ ಸೈ ಅಂದೆ ಪೋಪಣ ಅತ್ತೆನ್ನ ಸುರಿಯದ ಪೆಟ್ಟ ಸೈಪಣವನು
1: ತೂಕವಲೆ ಎಂಚ ಬಲ್ಲಲ್ರೆ ತರಗಡಪೆ
0: ಕುಡುಪು ಗುರು ಎಡ್ಕೊಂಡು ಹೋದ್ರೆ ಎಣ್ಣ ಬುಡೆದ್ದಿ ಜೋಕಿಲ್ಲ
1: ಎಂಚಿನ
0: ಮೂಕುತ್ತಿ
1: ಅತ್ತೆ
0: ಆತ ಬುಡೆದ್ದಿ ಅಲ್ಲ
1: ಈರ ಚಿಂತಾಮಣಿಕ್ ಪಾಡಿನ ಕಡ್ಡಿ ದಾನೆ ಅಂಡಿತ್ತೆ
0: ಆಯ್ ಹಾಳಾದ ಮಣ್ಣು ತಿಂದಿರ್ದ ಪೋಟಿ
1: ಐದು ಈರ್ನ ಕೂಲಿಗೆ ಕಡ್ಡಿ ಬಾರ್ದು ಈರೇ ಮೂಸೊಂಡ
0: ಅತ್ತ ಆಯ ನರಸಣ್ಣೆಲ್ಲ
1: ಆಯ್ನ
0: ಅಣ್ಣೆ ಬರನೇ
1: ಬಿಡ್ಪಡಿ ಈರ್ನ ಅಂಚನಾರಣ ಕೆರ್ದಿ ಎಂಕದಾಲ ಆವಡ ಏನ ಇಂದೇ ಈರ್ನ ಕೈ ಪತ್ತದನ ಜುಟ್ಟುನು ಬುಡಿಯ

ಆಹಾರನ ಜುಟ್ಟರ್ದು ಕೈ ದೆತ್ತದಪ್ಪಿನ ತಿರುಗನಗ ಒಲ್ಪಡ್ದಾವತ್ತನೊಂಜಿ ಪಗರಿಯನ್ನ ಅಲ್ಲಿಗೆ ನಾಟ್ರಂಡಪ್ಪ. ಈ ಪಗರಿದ ಬೇನೆಡ್ದು ಉಂಗುಷ್ಟೊಡ್ದು ನೆತ್ತಿಮುಟ್ಟ ಬೇನೆ ಏರೊಂದುಂಡು. ಅಯ್ಯೋ ಎನ್ನ ಜೂವನೆ ಈ ಪಗರಿ ಒಯ್ಪುಡು ಅಂಡ ಈ ರೀತಿ ಮೋಸಡು ಮದೆಟ್ಟುಂತದೆಂತ ಪಗರಿ ಬುಡ್ನ ಬಿರ್ಸಾದಿಗೆ ಇತ್ತನೆ ಏರು ಒಂಜಿ ಗಲಿಗೆಂಕ ಆಯ್ನ ತೂಡಾಂಡು ಆಯ್ನ ತೂಡು ಆಡರಡ್ಡು ಪಾತಿರ ಪಾತಿರುಡು. ಓ ಬೆಮ್ಮೆರೆ ಒಂತ ಬರ್ತು ಎನ್ನ ಉಡಲ್ರು ಪ್ರಾಣವಾಯು ಉಪ್ಪು ನಂಚ ಅನುಗ್ರಹ ಮಲ್ಪುಲೇ ಎಂಕ ಬಾಣ ಬುಡ್ನೆ ಅನ್ನೋರ ತೂಪುಲೆಕ ಅನುಗ್ರಹ ಮಲ್ಪುಲೇ.

ಅಯ್ಯೋ ಬಲ್ಲಾಳ್ರೆ, ಈರಮಲ್ತನ ವೇಲೆನೆ ಒಂದು ಎನ್ನ ಅಲ್ಲೆಗ ಊರ್ನ ಪಗರಿದ ಮೂರವ ಒಂದು ಊರ ಬೆಮ್ಮೆರಡ ನಟ್ಟಂದು ಶಕ್ತಿ ನಾನು ಎನ್ನವಲ ಈ ದಿಂಜಾವೊಂದು ತಿರುಗದು ತೂನಗ ತೂಪು ನೀರ್ನ ಮುನಿನ ಬಲ್ಲಾಳ್ರೆ. ಈರ್ನಂಚನಾರ ಇಂಚಿನ ಬೇಲೆ ಮಲ್ಪಾರಂದು ಯಾನ ಎನ್ನಿನ ಎತ್ತು ಏಪಲ ತಾನು ನಡಿನ ದೈತ ಮೊದಲಿಗೆ ತಾನೇ ಬೆಚ್ಚ ನೀರ್ಮೈಪುನೆ ಈ ಲೋಕಡು ಇಜ್ಜೆ ಅಂಚಿನ ಬೇಲೆ ನೀರು ಮಲ್ತರಿಯರತ್ತೆ ಹಿಂದೆಡ್ದು ಮಿತ್ತದ ಕುರ್ತೆಲು ಬೇಲೆ ಈ ಲೋಕಡು ಉಂಡು ಪನ್ಲೇ ಪಗೈತನಂದಾಂಡ ಎದುರು ಕೆದುರು ಓರಿಯನು ಇದುರಿಸಾದ ಯಾನ ತರೆ ಕಡ್ತಂಡ ಅವು ರಾಜಧರ್ಮ ಯಾನ್ ತೆರಿದೆ ಆಂಡ ಈರು ಈ ರೀತಿ ಮೋಸಡಿ ಎಂಕ ಪಗರಿ ಬಿಡ್ಪರು ಎಂದು ಯಾನ್ ಎನ್ನಿದಿಜ್ಜಾಂಡು ಈರಗು ಇಂಚಿತ್ತನ ಒಂಜಿ ಮೋಸದ ಕುರ್ತೆಲು ವಿದ್ಯನ್ ಕಲ್ಪಾದುಕೊರಿನ ಈರ್ನ ಗುರು ಏರ ಆ ಗುರುನ ಬಿರ್ಸಾದಿಗೆ ದಾನೇನಾ ಎಂಕವು ತೆರಿಯಂದು ಆಂಡ ಬಲ್ಲಾಳ್ರೆ, ಈರ್ ಮಂತಲ ಬೇಲೆದ ವಿಚಾರಡು ಅಂತೆ ಆಲೋಚನೆ ಮಲ್ಪುಲೆ. ಯಾನು ಮೋಸಡು ಪಗರಿ ಬುಡ್ದು ಕೋಟಿನ ಕೆರ್ದು ಬತ್ತೆಂದು ಈರ್ನ ಬುಡೆದಿರ್ಲಡ ಈರ್ ಪಂಡರಡ ಅಕ್ಲು ಈರ ಮೋನಿಗೆ ಮಂಗಳಾರತಿ ದೆರ್ಪೆರೆ ಈರಗೊಂಜಿ ಚೊಂಬು ನೀರು ಕೊರುವೆರೆ ಈರ್ನ ಮೋನೆ ತೂರೆ ಈರ್ನ ಮೋನೆ ತೂದು ತೆಲಿಪ್ಪಯರೆ ಅಕ್ಲು ಅಂಚಾಂಡ ಅಂಚಿನ ಒಂಜಿ ಹೀನಸ್ಥಿತಿಗೆ ಈರ ಜಪ್ಪನಂಚಿನ ಪರಿಸ್ಥಿತಿ ಈರಗ ದಾಯಗೆ ಬತ್ತಂಡು ಸಮ ತೆರಿಣಿ ಎಂಕ್ ರಾಜಕೀಯ ಬಲ್ಲಾಳ್ರೆ ಕೇಮರ ಬಲ್ಲಾಳಗು ಸಾಯೋಗಾದು ಬತ್ತನ ಇರು ಈ ರೀತಿಡು ಏನನ್ನು ಮೋಸುಡು ಕೆರಡು ಒಂದು ತುಯರೆ ಅವು ಹತ್ತಿರ ವಾ ಪಗೆ ಪನ್ಲೆ ಈರೆಗಲ ಎಂಕಲ ವಾರೀತಿದ ಪಗೆಲ ಎಜ್ಜಿ ನುಪ್ಪುಗರ್ದು ಸಾಂಕಿನ ಬಲ್ಲಾಳ್ರೆ ಪನ್ಪನ ಅಭಿಮಾನನು ಆನಿಡ್ದು ಇನಿಮುಟ್ಟ ದೀವೊಂದು ಕನಟ್ಟಲ ಇರಗೆ ಅನ್ ರಡ್ಡಿ ಎನ್ನಿನ ಎತ್ತು ಅಂಚಿನ ಎಂಕ್ ಈರು ಈ ರೀತಿ ಮೋಸುಡು ಪಗರಿ ಬಿಡ್ನ ಈ ವಿದ್ಯೆ ಒಂದು ಮಾಯನಾ ಒಂದು ಮಂತ್ರನಾ ಒಂದು ದಗೆನಾ ಒಂದು ವಂಚನಾ ಅನಕ್ಕೆ ಎಂಚಿನ ಪುದರುಕೊರಡುಂದೇ ಎಂಕ್ ತಿರುಚಿ ಅಂಡ ಈ ಬೇಲೆನ ಮಲ್ತನ ಈರೇ ಸುರುವತ್ತು ನೆಕ್ಕು ದುಂಬುಲಾಂಚಿನ ಕಥೆ ನಡತದ ನಿಮಗೆ.

0: ತ್ರೇತಾಯುಗಟ್ಟು ಶ್ರೀರಾಮಚಂದ್ರೆ ಮರತ್ತ ಮದೆಟ್ಟಂತದು ವಾಲಿನ ಅಲ್ಲಿ ಅಲ್ಲಿಗೆ ಪಗರಿ ಬುಡಿಯರಿಗೆ ಅವೇ ಕಥೆಂದು ಆದುಕೊಂಡತ್ತೆ ಬಲ್ಲಾಳ್ರೆ. ಅಂಡ ರಾಮಗಲ ಇರಗಲ ಇತ್ತನ ವ್ಯತ್ಯಾಸನು ಇರ್ಗಿಂತರೇ. ರಾಮೇ ವಾಲಿಗೆ ಬಾಣ ಬುಡೊಡ್ಡ ಸುಗ್ರೀವನ ಬಡದಿಗ ಅನ್ಯಾಯ ಮಲ್ತೆ ಅಪಚಾರ ಮಲ್ತೆ. ಈ ಕೋಟಿ ವಾ ಪೊಣ್ಣನ ಮಿತ್ತು ಬೊಡ್ಚ ಅನ್ನ ದೃಷ್ಟಿ ಪಾಡಿಯೇ, ವಾ ಪೊಣ್ಣನ ಮೆದಲಿಗೆ ಕೈ ಪಾಡಿಯೇ, ವಾ ಪೊಣ್ಣನ ಅತ್ಯಾಚಾರ ಮಲ್ಪನಂಚಿನ ಪ್ರಯತ್ನ ಮಲ್ತೆ ಅಂಚಾಂಡ ಅವುಲ ತೆರೆಯಂದೆ ಈರು ಈ ರೀತಿ ಬಾಣ ಬುಡಿಯರು. ರಾಮನ ಯೋಗ್ಯತೆ ಬೋಲು ಆತ ಎತ್ತರ ಏರ್ರ ಇರಡ್ದು ಸಾಧ್ಯ ಉಂಡೇ ಬಲ್ಲಾಳ್ರೆ. ಇಂಚಿತ್ತಿನ ಬೇಲೆ ನೀರು ಮಲ್ತದು ಕಲ್ಜಿಗಗು ಪೊಸ ರಾಮನವರ ಸಾಧ್ಯನಾ ಬಲ್ಲಾಳ್ರೆ.
1: ನಿಂದೆ ಮಲ್ಪುನ ಮಗ

0: ಬಾಳೆ ಕೋಟಿ
1: ಬಲ್ಲಾಳ್ರೆ.
0: ಬಾಯಿಗೆ ಬತ್ತಿಲಕ ನಿಂದೆ ಮನ್ಪೋನ ಮಗ. ಯಾವನ್ನಪ್ಪ ಎನ್ನ ಮೋನಿಗೆ ತೂಂದು ಬಿಣ್ಣ, ನಿನ್ನ ದತ್ತ ಕಾಡಿಯನ್ನ ತೆಗಲೇ ದುಂಕಣ್ಣಲ್ಲ. ನಿನ್ನ ತಪ್ಪ ಬಂದ್ ಸ್ವಾಮಿ ಭೂಮಿ ಮೆಚ್ಚಂದ್ರ ಅನ್ಯಾಯದ ಬೇಲೆ ಇಂಕ ತೆರೆಯ ನೆಲಕ ಆದು ಪೋಯ್ತಿರಂಡ್. ನಿನ್ನನ್ನು ಕಿರಡು ದಂಪ ಉದ್ದೇಶವು ಇಡೆಗೆ ಖಂಡಿತವಾದ ಯಾನು ಬೈದಿನೆತ್ತ ಕೇಮರನ ಜುಟ್ಟುಡು ಈ ಪತ್ತೊಂದಿಪ್ಪನಗ ಚಂದುಗಡಿನ ಕಳಿತಾಯಿ ಕಿನ್ನಿ ಚೆನ್ನೈ ನೆನಪನೈ. ನೀನನ್ನು ಮೋಸಡು ಕಿರೊಡಂದು ಪೀರವಡುವಂತದ್ದು ವಿಷತ ಪಗರ್ನು ಬಿಡಿಯೇ. ಆ ಪಗರ್ದ ಪೆಟ್ಟನ್ ತಪ್ಪಾಯರೆ ಅಮಸರೊಡು ಎನ್ನ ಕೈತ ಕತ್ತಿನ ಬೀಜಾದನೆಂದು ಅವ್ವೇ ನಿನ್ನ ಅಳ್ಳೆಗೆ ಬೋರ್ದು ನಿಕ್ಕ ಪರಲೋಕದ ಸಾಧಿನ ಸೋಜಾವಂದು ಯಾನು ಕರಟ್ಲ ನೆನೆತಿಜ್ಜನ ಮಗ. ಈ ತಾಯಿ ಕೈ ಪ್ರಪಂಚಡು ಇಂಕ ಬದುಕೇರ್ಲ ಆಸೆಜ್ಜಿ ಎನ್ನ ಕೈತ ಕತ್ತಿ ನಿನ್ನ ಅಳ್ಳೆಗೆ ಬೋರ್ದು ಇತ್ತ ಪ್ರಾಣ ಪೋಪಣತ್ತ ನಿನ್ನ ಪ್ರಾಣ ಪೋಪನಿಗೆ ದುಂಬು ಅವ್ವೇ ಕತ್ತಿನ ಎನ್ನ ಕೈಟೆ ಎನ್ನ ತೆಗಲಿಗೆ ಬಾರದು ಯಾನ ಸೈಪುನ ತಂದೆ
1: ಕಲ್ಲಾಡ್ರೆ. ಬಲ್ಲಿ ಆತ್ಮಹತ್ಯದ ಮಹಾದೋಷ ಗೀರು ಒಳಗ ಒಡ್ಚಿ ಆಂಡ ಸೈಪನ ಪೊರ್ತುಡೆ ಒಂದು ಪಾತ್ರನ ನಡಪಾದು ಕೊರ್ಲಿ ಬಲ್ಲಾಳ್ರೆ. ನನಮಿತ್ತಿಗೆ ನಿಕುಲು ಜೈನರು ಒರಿಯಕ್ಕೊರಿ ಪಗೆಟ್ಟುಪರೆ ಬಲ್ಲಿ ಪಂಜಡು ಎಣ್ಮೂರುಡು ಅಂಚನೆ ಪರ್ಮಲಡು ಎಂಕಲಿಗೆ ಗರಡಿ ಕಟ್ಟಾದ ಎಂಕಲ್ನ ಪುದಾರಣ ನಮ್ಮೊಂದು ಬಲೆ ಅಂದ್ರೆ ಮೆಗ್ಗೆ
2: ಚೆನ್ನಾಗಿ
1: ಪರಿಸ್ಥಿತಿ ನಿಕ್ ತೆರಿಂಡತ್ತ ನನ್ನ ಹೆಚ್ಚ ಪೊರ್ತು ಕಾಪಾಡ್ಚಿ ಪಂಚಲಿಂಗೇಶ್ವರ ದೇವಸ್ಥಾನದ ಕುಡಿಮರತ್ತ ಬಾಕಿಲ್ಯ ನನ್ನ ಜಪಡಾಲ ಅಲ ಸುಬ್ರಹ್ಮಣ್ಯ ದೇವಸ್ಥಾನದ ದೇವರಿಗೆ ಪೂಜಾ ಪಂಡು ಗಂಟೆ ಬಟ್ಟು ಶಬ್ದ ಕೇನುಂಡು ಗರುಡೆ ರಾಪುಂಡು ನನ್ನ ಅಲ್ಪ ಜಪಡಾದ ಒಂಜ ಬಟ್ಟು ನೀರು ಬಿಡು ಮಗ.
3: ಇದುವರೆಗೆ ಕೋಟಿ ಚೆನ್ನಯ್ಯ ತುಳು ಯಕ್ಷಗಾನದ ಕೊನೆಯ ಕಂತು ಕೇಳಿದಿರಿ. ಪ್ರಸಂಗ ರಚನೆ ಅನಂತರಾಮ ಬಂಗಾಡಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
4: ರೇಡಿಯೋ ಸಾರಂಗ 107.8 FM. ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಹಾಯ್, ಯಾನಿಗನ್ ರಕ್ಷಶೆಟ್ಟಿ ನಿಗಳು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.

0: सुन रहे हो रेडियो सारंग 107.8 FM।
1: रेडियो सारंग 107.8 FM।

0: ರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

0: ಡೊಲ್ಲ ನೋವೋ ನೋವ್ರೋ ಖುಷಿಯ ಸರಿ ತುಜಿ ಒಕಾಲ
1: ಒಕಾಲ
2: ಅರೆ ಅರೆ ಅರೆ ತುಜಿ ತೋಣ ಕಿತೆ ರೇ ಚಿರ್ಮುಟ ಗಲ್ಲೆ ಅಂಬಾಡ್ಯ ಬರೀ ಜಲ
0: ಅರೆ ಅರೆ ಓ ರಟ್ಟ ರಟ್ಟ ಆಗಿತ್ತಾರೆ ಡೊಲ್ಲ
2: ಕಿತ ರಟ್ಟ ಇರಿ ತುಜಿ ಗಜಲ್ ಕಿತೆ ರೇ
1: ಗಜಲ್ ಸಪ್ತಿಗ ಜಾಲ್ಯಾ
0: ಕಿತೆ
1: ಸಪ್ತಿಗ ಜಾಲ್ಯಾ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.